ನಮಸ್ಕಾರ, ಶುಭೋದಯ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 20ನೇ ದಿನ, ಅಂದರೆ 2026 ಇಸ್ವಿ, ಆಗಸ್ಟ್ ತಿಂಗಳ 11ನೇ ತಾರೀಕು, ಮಂಗಳವಾರ. ಈಗ ಸಮಯ 5:58:30. ಮಂಗಳವಾರದ ಬೆಳಗಿನ ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ನೀರು ಹರಿಸಲು ಕರ್ನಾಟಕಕ್ಕೆ ನಿರ್ದೇಶನ ನೀಡಬೇಕು ಎಂದು ಕೋರಿ ತಮಿಳುನಾಡು ಸರ್ಕಾರ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ನಡೆಸಲು ಸರ್ವೋಚ್ಚ ನ್ಯಾಯಾಲಯ ಸಮ್ಮತಿಸಿದೆ. ಮೇಕೆದಾಟು ಕುಡಿಯುವ ನೀರಿನ ಯೋಜನೆಗೆ ತಮಿಳುನಾಡು ವಿರೋಧ ವ್ಯಕ್ತಪಡಿಸುತ್ತಿರುವುದನ್ನು ಖಂಡಿಸಿ ಇದೇ 13ರಂದು ಕರೆ ನೀಡಲಾಗಿರುವ ಕರ್ನಾಟಕ ಬಂದ್ಗೆ ವಿವಿಧ ಕನ್ನಡ ಸಂಘಟನೆಗಳು ಬೆಂಬಲ ನೀಡಿವೆ. ನ್ಯಾಯಮಂಡಳಿಗಳ ಸುಧಾರಣಾ ಮಸೂದೆ 2026ಕ್ಕೆ ಲೋಕಸಭೆಯಲ್ಲಿ ಅನುಮೋದನೆ ನೀಡಲಾಗಿದೆ. ಕಾನೂನು ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ನ್ಯಾಯಮಂಡಳಿಗಳ ಸುಧಾರಣಾ ಮಸೂದೆ 2026ನ್ನು ಮಂಡಿಸಿದರು. ದೇಶದ ಜೈವಿಕ ತಂತ್ರಜ್ಞಾನ ಕ್ಷೇತ್ರವನ್ನು ಬಲಪಡಿಸಲು ಖಾಸಗಿ ವಲಯದ ಸಹಭಾಗಿತ್ವ ಹೆಚ್ಚಿಸುವಂತೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಕರೆ ನೀಡಿದ್ದಾರೆ. ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿ ವಿಶಾಖಪಟ್ಟಣದ ಖಾಸಗಿ ವೈದ್ಯಕೀಯ ಸಾಧನ ತಯಾರಿಕಾ ಸಂಸ್ಥೆಯೊಂದಿಗೆ ಸ್ವದೇಶಿ ಕೃತಕ ಬುದ್ದಿಮತ್ತೆ ಆಧಾರಿತ ಗರ್ಭಕಂಠದ ಕ್ಯಾನ್ಸರ್ ತಪಾಸಣಾ ತಂತ್ರಜ್ಞಾನದ ವಾಣಿಜ್ಯೀಕರಣಕ್ಕಾಗಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ಬೆಂಗಳೂರು ಪೊಲೀಸರು ಬೇಡ ಬ್ರೋ ಅಭಿಯಾನದಲ್ಲಿ ಮಾದಕ ವಸ್ತುಗಳ ಕಳ್ಳಸಾಗಾಣಿಕೆ ವಿರುದ್ಧ ನಡೆಸಿದ ಪ್ರಮುಖ ದಾಳಿಯಲ್ಲಿ 8 ವಿದೇಶಿ ಪ್ರಜೆಗಳು ಸೇರಿದಂತೆ 39 ಮಂದಿಯನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಒಟ್ಟು 28.7 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೂ ಬೋಧಕ ಆಸ್ಪತ್ರೆಯನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು 50 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಕಟ್ಟಡಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ ಎಂದು ಮಂಡ್ಯ ಶಾಸಕ ಪಿ ರವಿಕುಮಾರ್ ಗಣಿಗ ತಿಳಿಸಿದ್ದಾರೆ. ಇರಾನ್ ವಿರುದ್ದ ಅಮೆರಿಕ ನೌಕಾ ದಿಗ್ಬಂಧನ ಹಿಂಪಡೆದರೆ ಮಾತ್ರ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸಲಾಗುವುದು ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಗಾಯಿ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಎಂದಿನಂತೆ ಇನ್ನು ಮುಂದೆ 7 ಗಂಟೆಯವರೆಗೆ ನಾದೋಪಾಸನೆ ಭಕ್ತಿ ಸಂಗೀತವನ್ನ ಕೇಳುತ್ತೀರಿ. 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಅನಂತರ ಭಾವಗೀತೆ ಹಾಗೂ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವಿರುತ್ತದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ನಂತರ 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ನಂತರ 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 11:30 ಕಲಾಭಾರತಿ ಕಾರ್ಯಕ್ರಮ, 12:05 ಕರೆಗೊಂದು ಹಾಡು ಕಾರ್ಯಕ್ರಮ. ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ವಿವಿಧ ಭಾರತಿಯಿಂದ ಕೇಳಬಹುದು.

0: ಇನ್ನು ಮಂಗಳವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ 1:20 ಗೇಮ್ ಶೋನಲ್ಲಿ ಕ್ವಿಜ್ ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತದೆ. ನಮ್ಮ ಪ್ರಶ್ನೆಗಳಿಗೆ ನೀವು ಕೂಡ ಉತ್ತರಿಸುತ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಎಂದಿನಂತೆ 2:15 ಸ್ಪಂದನ ಕಾರ್ಯಕ್ರಮ, 2:40 ಚಿತ್ರತಾಣ, ಒಂದೇ ಚಿತ್ರದ ಗೀತೆಗಳು. ಚಿತ್ರತಾಣ ಕಾರ್ಯಕ್ರಮದ ನಂತರ 3:00 ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮವನ್ನು ಕೇಳುತ್ತೀರಿ. 4:00 ಪರಿಮಳ ಮುಕ್ತ ಮಾತುಕತೆಯ ವೇದಿಕೆಯಲ್ಲಿ ಸಿನಿಮಾ ಕುರಿತ ಮಾತು ಹಾಡುಗಳು. ನಮ್ಮ ಸಂಜೆ ಪ್ರಸಾರ ಕಾರ್ಯದಲ್ಲಿ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳು, 5:40 ಕಾನೂನು ಅರಿವಿನ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶೆಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:02 ಸೇಫ್ ಡ್ರೈವ್ನಲ್ಲಿ ಗಾನ ಭಜನಾ ಕಾರ್ಯಕ್ರಮ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇನ್ನು ರಾತ್ರಿ 8:02 ಮಂಗಳವಾರದ ರಾತ್ರಿಯ ಪ್ರಸಾರ ನಿಮ್ಮ ಆಯ್ಕೆ, ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ಕೇಳಬಹುದು. 9:15 ಹಿಂದಿ ಮೆಲಡೀಸ್ ಹಿಂದಿ ಚಿತ್ರಗೀತೆಗಳ ಪ್ರಸಾರ, 10:02 ಪ್ರೇಮ ನಿನಾದ ಪ್ರೇಮ ಗೀತೆಗಳ ಪ್ರಸಾರ. ಇದಿಷ್ಟು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.
1: ರಾಷ್ಟ್ರದ ಹಿತ, ರಾಷ್ಟ್ರದ ಏಕತೆ ಮತ್ತು ಪ್ರಗತಿ ಭಾರತೀಯರಾದ ನಮ್ಮೆಲ್ಲರ ಗುರಿಯಾಗಿರಲಿ. ದೇಶದ ಹಿತ ಕಾಪಾಡುವುದರಲ್ಲೇ ಮಾನವತೆಯ ಹಿತ ಸಾಧನೆ ಇದೆ. ವ್ಯಕ್ತಿಗತ ಆಸೆಗಿಂತ ಸಮಾಜದ ಹಿತ ಸಾಧಿಸುತ್ತಾ ಏಕತೆ, ಸಮಗ್ರತೆ ಮತ್ತು ರಾಷ್ಟ್ರದ ಸುಖ ಸಮೃದ್ಧಿಗಾಗಿ ಶ್ರಮಿಸೋಣ.
0: ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ ಇದೀಗ ಆರಂಭ. ಮೊದಲಿಗೆ ಅಂಜನಪ್ಪ ಸ್ವಾಮಿ ವಿರಚಿತ ಭಕ್ತಿ ರಚನೆ ಗಟ್ಟಿಹಳ್ಳಿ ಸಹೋದರಿಯರ ಧ್ವನಿಯಲ್ಲಿದೆ.

ಬೆಳಗು ಜಾವದಿ ಬಾರು ವಿಜಯದಾಸರ ರಚನೆಯನ್ನ ಕೇಳಿದ್ರಿ. ಈಗ ತಾನೇ ಬಂಗಾರ ವಿಡಬಾರೆ ಪುರಂದರದಾಸರ ರಚನೆಯನ್ನ ಆಲಿಸಿದ್ರಿ. ಎರಡು ಹಾಡುಗಳು ವೃಂದಗಾನದಲ್ಲಿ ಕೇಳಿಬಂತು. 6:22 ಸಮಯ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿದು ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನ ಕೇಳ್ತಾ ಇದ್ದೀರಾ. ಇನ್ನೀಗ ಕೇಳಿ ಬಸವೇಶ್ವರರ ವಚನ ವೃಂದಗಾನದಲ್ಲಿ.

ಅನ್ನ ಜೀವರಕ್ಷಕ ವಸ್ತು. ಪ್ರತಿಯೊಂದು ಅಗುಳಿಗೂ ಜೀವ ನೀಡುವ ಶಕ್ತಿ ಇದೆ. ಬೆವರಿಳಿಸಿ ಬೆಳೆದ ಬೆಳೆಗೆ ಬೆಲೆ ಕಟ್ಟಲು ಅಸಾಧ್ಯ. ಸಂತೃಪ್ತ ಸಮೃದ್ಧ ಭೋಜನ ಸವಿಯದೆ ನಿಕೃಷ್ಟವಾಗಿ ಬಿಸಾಡಿದರೆ ಒಂದೊಮ್ಮೆ ಪ್ರತಿ ಅಗುಳಿಗೂ ಪರಿತಪಿಸಬೇಕಾಗಬಹುದು.

ತಿನ್ನುವ ಆಹಾರವನ್ನು ಗೌರವಿಸೋಣ, ಅದು ನಮ್ಮನ್ನು ಉಳಿಸುತ್ತದೆ. ಅಗತ್ಯಕ್ಕಿಂತ ಹೆಚ್ಚು ಬಡಿಸಿಕೊಂಡು ಚೆಲ್ಲದಿರಿ. ತಿನ್ನುವ ಹಕ್ಕು ನಮಗಿದೆ, ಬಿಸಾಡುವ ಹಕ್ಕಿಲ್ಲ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನ ಕೇಳ್ತಾ ಸಾಕ್ತಾ ಇದ್ದೇವೆ. ಸಮಯ ಆಗಿದೆ 6:29:55. ಮುಂದಿನ ನಾದೋಪಾಸನೆಯಲ್ಲಿ ಚಿತ್ರಗೀತೆಗಳಿಂದ ಆಯ್ದ ಭಕ್ತಿ ರಚನೆಗಳನ್ನ ಕೇಳ್ತಾ ಹೋಗೋಣ. ಮುಂದೆ ನುಡಿಮುತ್ತಿನೊಂದಿಗೆ ನಾದೋಪಾಸನೆ. ಆಹುತಿ ಚಿತ್ರಕ್ಕಾಗಿ ಚಿವುದಯಶಂಕರ್ ಅವರು ಬರೆದಿದ್ದಾರೆ. ಎಂ ರಂಗರಾವ್ ಅವರ ಸಂಗೀತ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆ

ಕಾರ್ಯಕ್ರಮ ನಾದೋಪಾಸನೆ ಕೇಳಿ ಬರ್ತಾ ಇದೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ. ಸಮಯ ಆಗಿದೆ 6:35:50. ನುಡಿಮುತ್ತಿನೊಂದಿಗೆ ನಾದೋಪಾಸನೆ. ಉದ್ದವಾದ ದಾರ ಮತ್ತು ನಾಲಿಗೆ ಸಮಸ್ಯೆಯನ್ನ ಸೃಷ್ಟಿಸುತ್ತದೆ. ಅದಕ್ಕೆ ದಾರವನ್ನ ಸುತ್ತಿಡಬೇಕು ಮತ್ತು ನಾಲಿಗೆಯನ್ನ ಹಿಡಿತದಲ್ಲಿಡಬೇಕು. ಆರೋಗ್ಯವನ್ನ ಔಷಧಿಯಿಂದ ಕಾಪಾಡಬಹುದು ಎನ್ನುವುದು ತಪ್ಪು ಕಲ್ಪನೆ. ಪ್ರಶಾಂತ ಮನಸ್ಸು, ಸದ್ವಿಚಾರಗಳು ಮತ್ತು ಪ್ರೀತಿ ತುಂಬಿದ ವಾತಾವರಣ ಇದ್ದಾಗ ಆರೋಗ್ಯವನ್ನ ಕಾಪಾಡಬಹುದು. ವಾದ ಮಾಡಬೇಕಾದಾಗ ಎತ್ತರಿಸಬೇಕಾದದ್ದು ಧ್ವನಿಯನ್ನಲ್ಲ, ವಿಷಯದ ಸತ್ವವನ್ನ. ಪ್ರಕೃತಿ ನಳನಳಿಸುವುದು ಗುಡುಗಿನಿಂದಲ್ಲ, ಮಳೆಯಿಂದ. ನಾವು ಯಾರನ್ನ ಬೇಕಾದರೂ ಕಳೆದುಕೊಂಡು ಬದುಕಬಹುದು, ಆದರೆ ನಮ್ಮನ್ನ ನಾವೇ ಕಳೆದುಕೊಂಡು ಬದುಕಲು ಸಾಧ್ಯವಿಲ್ಲ. ಇವೆಲ್ಲ ಹಿರಿಯರ ನುಡಿಮುತ್ತುಗಳು. ನಾದೋಪಾಸನೆಯಲ್ಲಿ ಇನ್ನೀಗ ಕೇಳಿ ಚಿವುದೇಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ. ಇದು ಎಸ್ ಜಾನಕಿಯವರು ಹಾಡಿರುವ ಗಿರಿಬಾಲೆ ಚಿತ್ರದ ಗೀತೆ.

0: ನಮಸ್ಕಾರ, ಹೇಗಿದ್ದೀರಿ? ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಇದು ನಿಮ್ಮ ವಿವಿಧ ಭಾರತಿ ಸಿನಿಮಾ ಮನರಂಜನೆಗೆ ಮೀಸಲಾದ ವಿಶೇಷ ವಾಹಿನಿ. ನಾನು ಸದಾ ಕೇಳ್ತೀನಿ, ನೀವು ಕೇಳಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಬಸವರಾಜ ಕೆಸ್ತೂರು ಅವರು ಬರೆದ ಗೀತೆಯನ್ನ ಕರಿನಾಗ ಚಿತ್ರಕ್ಕಾಗಿ ಅಳವಡಿಸಿದವರು ಶಂಕರ್ ಗಣೇಶ್. ಹಾಡಿಗೆ ದನಿಯಾಗಿದ್ದರು ಪಿ ಜಯಚಂದ್ರನ್, ರಮಣಿ ಮತ್ತು ಸಂಗಡಿಗರು. ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಕಾರ್ಯಕ್ರಮ. ಆಸೆಗಳು ಲೋಹದ ನಾಣ್ಯಗಳಿದ್ದಂತೆ, ಅವುಗಳ ಸಂಖ್ಯೆ ಹೆಚ್ಚುತ್ತಾ ಹೋದಂತೆ ಕಿಸೆಯಲ್ಲಿ ಭಾರ ಹೆಚ್ಚಾಗಿ ಮನುಷ್ಯ ಅದನ್ನ ಹೊರಲಾರದ ಸ್ಥಿತಿಗೆ ತಲುಪುತ್ತಾನೆ. ನಾವು ಒಳ್ಳೆಯವರು ಅನ್ನೋದನ್ನ ಸಾಬೀತುಪಡಿಸುವ ಅವಶ್ಯಕತೆ ಬರಬಾರದು, ಬದಲಾಗಿ ನಮ್ಮ ನಡತೆಯೇ ಅದನ್ನ ತಿಳಿಸುವಂತಿರಬೇಕು. ನಿರ್ಲಕ್ಷ್ಯ ಮತ್ತು ನಿರಾಕರಣೆಗೆ ಇರುವ ವ್ಯತ್ಯಾಸವೆಂದರೆ, ನಿರಾಕರಣೆ ನೇರವಾಗಿ ನಿರ್ಧಾರವನ್ನ ತಿಳಿಸುತ್ತದೆ, ನಿರ್ಲಕ್ಷ್ಯ ನಿಧಾನವಾಗಿ ನಿರ್ಧಾರವನ್ನ ತಿಳಿಸುತ್ತದೆ. ಒಬ್ಬರ ಮೇಲೆ ಆಣೆ ಇಟ್ಟು ಸುಳ್ಳು ಹೇಳಿದರೆ ಆ ವ್ಯಕ್ತಿ ಸಾಯದೇ ಇರಬಹುದು, ಆದರೆ ನಿಮ್ಮ ಮೇಲಿಟ್ಟ ನಂಬಿಕೆ ಮಾತ್ರ ಎಂದಿಗೂ ಜೀವಂತವಾಗಿರಲು ಸಾಧ್ಯವೇ ಇಲ್ಲ. ನಾದೋಪಾಸನೆಯಲ್ಲಿ ಮುಂದೆ ಕೇಳಿ ನಗಬೇಕಮ್ಮ ನಗಬೇಕು ಚಿತ್ರಕ್ಕಾಗಿ ಸತ್ಯಮ್ಮ ಅವರ ಸಂಗೀತ, ಜೀವದೇಶಂಕರ್ ಅವರ ಸಾಹಿತ್ಯ. ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಸತಿ ಸಕ್ಕುಬಾಯಿ ಚಿತ್ರಕ್ಕಾಗಿ ಚಿವದೇಶಂಕರ್ ಅವರು ಬರೆದ ಗೀತೆಯಾಗಿತ್ತು ಇದು. ಸತ್ಯಂ ಅವರು ಸಂಗೀತ ನೀಡಿದ್ರು. ಕ್ಷಮಿಸಿ, ಗುರುಭಕ್ತಿ ಚಿತ್ರದ ಗೀತೆ ನೀವೀಗ ಕೇಳಿದ್ದು. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿತ್ತು. ಆರ್ ಎನ್ ಜಯಕುಪಾಲ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು. ಮುಂದೆ ನೀವು ಕೇಳ್ತೀರಿ ಸತಿ ಸಕ್ಕುಬಾಯಿ ಚಿತ್ರದ ಗೀತೆ. ಪಿ ಸುಶೀಲ್ ಅವರ ಧ್ವನಿ, ಚಿವದೇಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ. ಇನ್ನು ನುಡಿಮುತ್ತಿನೊಂದಿಗೆ ನಾದೋಪಾಸನೆಯ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಾವು ಎತ್ತರಕ್ಕೆ ಬೆಳೆದಷ್ಟು ಸ್ನೇಹಜೀವಿ ಆಗಬೇಕೇ ಹೊರತು ಅಹಂಕಾರಿಗಳಾಗಬಾರದು. ಏಕೆಂದರೆ ಸ್ನೇಹ ನಮಗೆ ಪ್ರೀತಿ ಗೌರವವನ್ನು ತಂದುಕೊಡುತ್ತದೆ, ಅಹಂಕಾರ ನಮ್ಮ ಬುಡವನ್ನು ಸುಡುತ್ತದೆ. ನಾವು ಎಂದಿಗೂ ಯಶಸ್ಸಿನ ಕುರಿತು ಕನಸು ಕಾಣುತ್ತಾ ಕೂರಬಾರದು. ಯಶಸ್ಸನ್ನು ಸಾಧಿಸುವ ಬಗ್ಗೆ ನಿರಂತರವಾಗಿ ಕೆಲಸ ಮಾಡುತ್ತಿರಬೇಕು. ಮನುಷ್ಯನ ಸೋಲಿಗೆ ಬಹುದೊಡ್ಡ ಕಾರಣ ಸಮಯ ಪ್ರಜ್ಞೆಯ ಕೊರತೆ. ನಾವು ಕಾಲದೊಂದಿಗೆ ಓಡಲಿಲ್ಲ ಎಂದರೆ ಕಾಲ ನಮ್ಮನ್ನು ಬಿಟ್ಟು ಓಡುತ್ತದೆ.

ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ ಇಲ್ಲಿಗೆ ಸಂಪನ್ನವಾಯಿತು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7 ಗಂಟೆ. ಇನ್ನೀಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026 ಸಂಸತ್ತು ಅಂಗೀಕರಿಸಿದೆ. ಪ್ರಸ್ತುತ ಬ್ಯಾಂಕಿಂಗ್ ವ್ಯವಸ್ಥೆಯ ಅವಶ್ಯಕತೆಗಳನ್ನು ಪೂರೈಸಲು ಕಾನೂನು ಚೌಕಟ್ಟನ್ನು ಆಧುನೀಕರಿಸುವ ಗುರಿಯನ್ನು ಹೊಂದಿರುವ ಮಸೂದೆಯನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ್ದಾರೆ. ಪೆಟ್ರೋಲ್ನೊಂದಿಗೆ ಎಥೆನಾಲ್ ಮಿಶ್ರಣವನ್ನು 20%ಕ್ಕಿಂತ ಹೆಚ್ಚಿಸಲು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಸ್ಪಷ್ಟಪಡಿಸಿದ್ದಾರೆ. ಈ ವರ್ಷದ 80ನೇ ಸ್ವಾತಂತ್ರ್ಯೋತ್ಸವ ಆಚರಣೆಯಲ್ಲಿ ಯುವಶಕ್ತಿಗೆ ಹಾಗೂ 2047 ವೇಳೆಗೆ ಅಭಿವೃದ್ದಿ ಹೊಂದಿದ ಭಾರತ ನಿರ್ಮಾಣದಲ್ಲಿ ಯುವ ಭಾರತದ ಕೊಡುಗೆಗೆ ವಿಶೇಷ ಆದ್ಯತೆ ನೀಡಲಾಗುವುದು. ರಾಷ್ಟೀಯ ಗೀತೆ ವಂದೇ ಮಾತರಂನ 150ನೇ ವರ್ಷಾಚರಣೆಯು ಈ ಬಾರಿಯ ಸ್ವಾತಂತ್ರ್ಯೋತ್ಸವದ ಪ್ರಮುಖ ಆಕರ್ಷಣೆಯಾಗಲಿದೆ ಎಂದು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ವಿಧಾನಮಂಡಲ ಅಧಿವೇಶನ ಆರಂಭಕ್ಕೂ ಮುನ್ನ ಸಚಿವರಿಗೆ ಖಾತೆ ಹಂಚಿಕೆ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಹಲವು ವಿಷಯಗಳ ಬಗ್ಗೆ ಚರ್ಚಿಸಲಾಗಿದೆ. ಅಧಿವೇಶನದ ಬಳಿಕ ಉಳಿದ ಸಚಿವ ಸ್ಥಾನದ ಬಗ್ಗೆ ತೀರ್ಮಾನಿಸಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಖಾಲಿ ನಿವೇಶನಗಳನ್ನು ಸ್ವಚ್ಛಗೊಳಿಸದ ಮಾಲೀಕರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಪಾಲಿಕೆಯಿಂದಲೇ ಸ್ವಚ್ಛಗೊಳಿಸಿ ಅದರ ವೆಚ್ಚವನ್ನು ಮಾಲೀಕರಿಂದಲೇ ವಸೂಲಿ ಮಾಡಲಾಗುವುದು ಎಂದು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಕನಿಷ್ಠ ವೇತನ ಪಾವತಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಪತ್ರ ಬರೆದಿದ್ದಾರೆ. ಎಫ್ಐಎಚ್ ಪುರುಷರ ಮತ್ತು ಮಹಿಳೆಯರ ಹಾಕಿ ವಿಶ್ವಕಪ್ 2026 ಹೊಸ ಸ್ಪರ್ಧಾ ಸ್ವರೂಪ ಅಳವಡಿಸಲಾಗಿದೆ. ಸಾಂಪ್ರದಾಯಿಕ ಕ್ವಾರ್ಟರ್ ಫೈನಲ್ ಹಂತವನ್ನು ಕೈಬಿಟ್ಟು ಎರಡು ಕ್ರಾಸ್ ಓವರ್ ಗುಂಪುಗಳ ಅಗ್ರ ಎರಡು ತಂಡಗಳು ನೇರವಾಗಿ ಸೆಮಿಫೈನಲ್ ಪ್ರವೇಶಿಸಲಿವೆ. ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ಸ್ ಜಂಟಿಯಾಗಿ ಇದೇ 15-30 ವಿಶ್ವಕಪ್ ಆಯೋಜಿಸಲಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
3: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
4: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
3: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
5: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: FM ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದೀರಾ. ಸಮಯ 7:05 ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಅಧಿಕಾರ ಎನ್ನುವುದು ಕೇವಲ ಶಕ್ತಿಯ ಸಂಕೇತವಲ್ಲ, ಅದು ಜನರ ಸೇವೆಗೆ ಸಿಕ್ಕ ದೊಡ್ಡ ಜವಾಬ್ದಾರಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಳೆಯ ಕೊರತೆ ಕಾರಣ ಇಡೀ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬರಗಾಲ ಪರಿಸ್ಥಿತಿ ಕುರಿತು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ತೇರೆ ಮೇರೆ ಸಪ್ನೆ, ಕೂಡಿ ಬಾಳೋಣ, ವಿವಾಹ ಪೂರ್ವ ಸಂವಹನ ಯೋಜನೆ ಜಾರಿಗೆ. ವಾರ್ತೆಗಳ ವಿವರ. ಅಧಿಕಾರ ಎನ್ನುವುದು ಕೇವಲ ಶಕ್ತಿಯ ಸಂಕೇತ

0: ಮಾತ್ರವಲ್ಲ, ಅದು ಜನರ ಸೇವೆಗೆ ಸಿಕ್ಕ ದೊಡ್ಡ ಜವಾಬ್ದಾರಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೊಕ್ಕಗೊಂಡನಹಳ್ಳಿಯಲ್ಲಿ ಸುಮಾರು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ ಸುಮಾರು 28,240 ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಸವಲತ್ತು ವಿತರಿಸಿ ಅವರು ಮಾತನಾಡಿದರು. ಸರ್ ಎಂ ವಿಶ್ವೇಶ್ವರಯ್ಯ ಡಿವಿಜಿ ಅವರಂತಹ ಮಹನೀಯರಿಗೆ ಜನ್ಮ ನೀಡಿದ ಹಾಗೂ ಮೈಸೂರು ರಾಜ್ಯಕ್ಕೆ ಪ್ರಥಮ ಮುಖ್ಯಮಂತ್ರಿಯನ್ನು ನೀಡಿದ ಕೋಲಾರ ಜಿಲ್ಲೆಯ ಜನರ ಸೇವೆ ಮಾಡುವುದು ತಮಗೆ ಸಿಕ್ಕ ಭಾಗ್ಯ ಎಂದರು. ಮಳೆ ಅಭಾವದ ನಡುವೆಯೂ ಅಂತರ್ಜಲ ಹೆಚ್ಚಳಕ್ಕೆ ಶ್ರಮಿಸಿ ಹೂವು, ಹಣ್ಣು, ತರಕಾರಿ ಮತ್ತು ರೇಷ್ಮೆ ಬೆಳೆದು ಬೆಂಗಳೂರಿಗೆ ಪೂರೈಸುತ್ತಿರುವ ಮಾಲೂರು ಮತ್ತು ಕೋಲಾರದ ರೈತರ ಸ್ವಾಭಿಮಾನಿ ಬದುಕಿಗೆ ಸರ್ಕಾರ ಸದಾ ಬೆಂಬಲವಾಗಿ ಇರಲಿದೆ ಎಂದರು. ಸಚಿವರಿಗೆ ಖಾತೆ ಹಂಚಿಕೆ ಬಗ್ಗೆ ವರಿಷ್ಠರೊಂದಿಗೆ ಚರ್ಚೆ ಮಾಡಿದ್ದು ಬಹುಶಃ ಅಧಿವೇಶನದೊಳಗೆ ಬಗೆಹರಿಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ಜೆಡಿಎಸ್ ಮಾಡುತ್ತಿರುವ ಪಾದಯಾತ್ರೆಯಲ್ಲಿ ಯಾವ ರೈತರೂ ಇಲ್ಲ, ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಭವಿಷ್ಯಕ್ಕಾಗಿ ಮಾಡುತ್ತಿರುವ ಹೋರಾಟ ಇದು ಎಂದು ಹೇಳಿದರು. ಜೆಡಿಎಸ್ನವರು ಮಾಡಿದ ಯೋಜನೆ ನಾವು ಮುಂದುವರಿಸಿದ್ದೇವೆ, ಅವರು 25 ಲಕ್ಷ ರೂಪಾಯಿ ಪರಿಹಾರ ನೀಡುತ್ತೇವೆ ಎಂದಿದ್ದರು, ನಾವು 2.5 ಕೋಟಿಯಿಂದ 3 ಕೋಟಿವರೆಗೆ ಪರಿಹಾರ ನೀಡುತ್ತಿದ್ದೇವೆ ಎಂದು ವಿವರಿಸಿದರು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ತಪ್ಪು ಮಾಡುತ್ತಿದೆ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಹೇಳಿದ್ದಾರೆ. ಹಾಸನ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಅಧಿಕಾರಿಗಳ ಬಗ್ಗೆ ಮಾತನಾಡುವುದಿಲ್ಲ, ಭಾನುವಾರ ಮುಖ್ಯಮಂತ್ರಿ ಯಾರಿಗೂ ಬಲವಂತ ಇಲ್ಲ ಎಂದಿದ್ದಾರೆ, ಹಾಗಿದ್ದರೆ ಪಾದಯಾತ್ರೆ ಯಾಕೆ ತಡೆದರು ಎಂದು ಖಾರವಾಗಿ ಪ್ರಶ್ನಿಸಿದರು. ಸುಮಾರು 35-40 ಸಾವಿರ ಖಾಲಿ ನಿವೇಶನ ಬಿಡಿಎ ವ್ಯಾಪ್ತಿಯಲ್ಲಿವೆ, ಹೀಗಿರುವಾಗ ಯಾರು ಕೃಷಿಯನ್ನೇ ನಂಬಿ ಜೀವನ ನಡೆಸುತ್ತಿದ್ದಾರೋ ಅವರಿಗೆ ತೊಂದರೆ ಕೊಡುವುದು, ಅವರನ್ನು ಬೀದಿಪಾಲು ಮಾಡುವುದು ಎಷ್ಟು ಸರಿ, ಯಾರಿಗಾಗಿ ಈ ಬಡಾವಣೆ ಎಂದು ಆಕ್ರೋಶ ಹೊರಹಾಕಿದರು. ಹೋರಾಟ ಕೇವಲ ಒಕ್ಕಲರಿಗಾಗಿ ಅಲ್ಲ, ಸಾಕಷ್ಟು ಹಿಂದುಳಿದ ಸಣ್ಣ ಸಮುದಾಯಗಳಿವೆ, ಅವರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಆಗಬಾರದು ಎಂದರು. ಮಳೆಯ ಕೊರತೆ ಕಾರಣ ಇಡೀ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಬರ ವಿಚಾರದಲ್ಲಿ ಮುಖ್ಯಮಂತ್ರಿಯವರು ಮತ್ತು ತಾವು ಸೇರಿ 3 ವಿಭಾಗಗಳಲ್ಲಿನ ಪರಿಸ್ಥಿತಿಯ ಕುರಿತು ಪರಾಮರ್ಶಿಸಿ ತಾಲೂಕುಗಳಲ್ಲಿನ ಸ್ಥಿತಿಗತಿ ಕುರಿತು ಅವಲೋಕಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವರೂ ಆಗಿರುವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ವತಃ ತಾವು 4-5 ಜಿಲ್ಲೆಗಳಲ್ಲಿನ ಪರಿಸ್ಥಿತಿ ಕುರಿತು ಪರಾಮರ್ಶಿಸಿದ್ದು, ತುಮಕೂರು ಜಿಲ್ಲೆಯ ಪರಿಸ್ಥಿತಿ ಅರಿತಿದ್ದೇನೆ, ಕೆಲವು ತಾಲೂಕುಗಳಲ್ಲಿ ಗಂಭೀರ ಪರಿಸ್ಥಿತಿ ಇರುವುದು ಗಮನಕ್ಕೆ ಬಂದಿದೆ ಎಂದರು. ಕರಾವಳಿ ಹಾಗೂ ಮಲೆನಾಡು ಪ್ರದೇಶದ ಕೆಲವು ಭಾಗಗಳನ್ನು ಬಿಟ್ಟರೆ ರಾಜ್ಯದಲ್ಲಿ ಬಹುತೇಕ ಕಡೆ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ಉಂಟಾಗಿದೆ, ಅದರಲ್ಲೂ ಬಯಲು ಪ್ರದೇಶದಲ್ಲಿ ಗಂಭೀರ ಪರಿಸ್ಥಿತಿ ಇದ್ದು ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕೆಲವು ಕ್ರಮ ಕೈಗೊಳ್ಳಲಾಗಿದೆ, ಸದನದಲ್ಲೂ ಈ ಬಗ್ಗೆ ಚರ್ಚೆಯಾಗುವ ನಿರೀಕ್ಷೆ ಇದೆ ಎಂದು ಡಾ ಜಿ ಪರಮೇಶ್ವರ್ ತಿಳಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಳೆ ಕೊರತೆ ಹಿನ್ನೆಲೆ ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಲಬುರಗಿ ಜಿಲ್ಲೆಯೂ ಇದಕ್ಕೆ ಹೊರತಾಗಿಲ್ಲ. ಬೆಳೆ ನಷ್ಟಕ್ಕೆ ರೈತರಿಗೆ ಪರಿಹಾರ ನೀಡಲಾಗುವುದು, ಈ ಕುರಿತು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದು ಗೃಹ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿ ತಾಲೂಕಿನ ಔರಾದ್ ಬಿ ಗ್ರಾಮದಲ್ಲಿ ಅವರು ರೈತರ ಬೆಳೆಹಾನಿ ಪ್ರದೇಶಗಳನ್ನು ವೀಕ್ಷಿಸಿ ರೈತರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮಳೆ ಕೊರತೆ ಕಾರಣ ಕೆರೆ ಕಟ್ಟೆ ನಾಲೆಗಳು ಬರಿದಾಗಿದ್ದು ಜಾನುವಾರುಗಳಿಗೂ ಸಹ ಕುಡಿಯುವ ನೀರಿನ ಕೊರತೆಯಾಗಿದೆ ಎಂದು ಹೇಳಿದ ಸಚಿವರು, ಈಗಾಗಲೇ ಜಿಲ್ಲೆಗಳಲ್ಲಿನ ಬರ ಪರಿಸ್ಥಿತಿ ಕುರಿತು ಪರಿಶೀಲಿಸುವಂತೆ ಎಲ್ಲ ಸಚಿವರುಗಳಿಗೆ ಸೂಚನೆ ನೀಡಲಾಗಿದೆ. ಪರಿಶೀಲನಾ ವರದಿ ಸಲ್ಲಿಕೆಯಾದ ನಂತರ ಪರಿಹಾರದ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಎಂದರು. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯ ಕೊರತೆಯಿಂದಾಗಿ ಬಿತ್ತನೆಯಾದ ಬೆಳೆಗಳಿಗೆ ತೇವಾಂಶದ ತೀವ್ರ ಕೊರತೆ ಎದುರಾಗಿದ್ದು ರೈತರ ಜಮೀನುಗಳಲ್ಲಿ ಹಾನಿಗೀಡಾದ ಬೆಳೆಗಳ ಭಾವಚಿತ್ರದೊಂದಿಗೆ

ಭರವಸೆ ನೀಡಿದರು. ಜಗತ್ತಿನ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಟೊಯೋಟಾ ಕಿರ್ಲೋಸ್ಕರ್ ಕಂಪನಿ ಸುಪ್ರಸಿದ್ಧ. ಈ ಕಂಪನಿಯು ತನ್ನ ಸಿಎಸ್ಆರ್ ಅನುದಾನದಡಿ 2.14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಹಾಗೂ ಭವ್ಯ ಶಾಲಾ ಕಟ್ಟಡವನ್ನು ನಿರ್ಮಿಸಿದೆ. ಈ ಭಾಗದ ವಿದ್ಯಾರ್ಥಿಗಳು ಇಲ್ಲಿ ಚೆನ್ನಾಗಿ ಓದುವ ಮೂಲಕ ಉನ್ನತ ಹುದ್ದೆ ಅಲಂಕರಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾದ ಎಂಬಿ ಪಾಟೀಲ್ ಹೇಳಿದ್ದಾರೆ. ಟೊಯೋಟಾ ಕಿರ್ಲೋಸ್ಕರ್ ಕಂಪನಿ ಅವರ ಸಿಎಸ್ಆರ್ ಅನುದಾನದಲ್ಲಿ ಅರ್ಜುನಗಿಯಲ್ಲಿ ನಿರ್ಮಿಸಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಸರ್ಕಾರಿ ಪಬ್ಲಿಕ್ ಸ್ಕೂಲ್ ಶಾಲಾ ಕಟ್ಟಡ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಶಿಕ್ಷಣ ಬಹುಮುಖ್ಯವಾಗಿದೆ. ಗ್ರಾಮೀಣ ಭಾಗದ ಮಕ್ಕಳಿಗೆ ಪ್ರತಿಭೆಗೆ ಪೂರಕವಾಗಿ ವಾತಾವರಣ ಕಲ್ಪಿಸಿಕೊಟ್ಟರೆ ಮಾತ್ರ ಪ್ರತಿಭೆ ಹೊರಹೊಮ್ಮಲು ಸಾಧ್ಯ ಎಂದರು. ರಾಜ್ಯದಲ್ಲಿ ಮಾಹಿತಿಯುಕ್ತ, ಗೌರವಯುತ ಮತ್ತು ದೃಢವಾದ ವೈವಾಹಿಕ ಸಂಬಂಧಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಹಾಗೂ ರಾಷ್ಟೀಯ ಮಹಿಳಾ ಆಯೋಗದ ಜಂಟಿ ಸಹಯೋಗದಲ್ಲಿ ತೇರೆ ಮೇರೆ ಸಪ್ನೆ, ಕೂಡಿ ಬಾಳೋಣ ವಿವಾಹ ಪೂರ್ವ ಸಂವಹನ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಜವಾಹರ್ ಬಾಲಭವನದಲ್ಲಿ ಆಯೋಜಿಸಲಾಗಿದ್ದ ಸಾಂತ್ವನ ಕೇಂದ್ರಗಳ ಸಲಹೆಗಾರರ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಯೋಜನೆಯ ಕುರಿತು ಸಂಪೂರ್ಣ ಮಾಹಿತಿ ನೀಡಿದರು. ಇಂದಿನ ವೇಗವಾಗಿ ಬದಲಾಗುತ್ತಿರುವ ಸಾಮಾಜಿಕ ಪರಿಸರದಲ್ಲಿ ಮದುವೆಗೆ ಮುನ್ನ ಯುವಜನರಲ್ಲಿ ಭಾವನಾತ್ಮಕ ಸಿದ್ಧತೆ, ಪರಸ್ಪರ ಗೌರವ ಹಾಗೂ ಧನಾತ್ಮಕ ಸಂವಹನ ಬೆಳೆಸುವುದು ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯದ 178 ಸಾಂತ್ವನ ಕೇಂದ್ರಗಳ ಮೂಲಕ ವಿವಾಹ ಪೂರ್ವ ಸಂವಹನ ಕೇಂದ್ರಗಳನ್ನು ಸ್ಥಾಪಿಸುತ್ತಿದ್ದು ಉಚಿತ ಸಮಾಲೋಚನೆ ಒದಗಿಸುವ ಮೂಲಕ ಕುಟುಂಬ ಸಂಸ್ಥೆಯನ್ನು ಬಲಪಡಿಸಲು ಈ ಯೋಜನೆ ದೊಡ್ಡ ಮಟ್ಟದಲ್ಲಿ ನೆರವಾಗಲಿದೆ ಎಂದು ತಿಳಿಸಿದರು. ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುವ ಮತ್ತು ಅವರಿಗೆ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ಒಟ್ಟಾಗಿ ಸೇರಿ ಹರ್ ಘರ್ ತಿರಂಗಾ ಯಾತ್ರೆ ಕೈಗೊಳ್ಳಲಾಗಿದೆ. ಈ ಜಾಥಾದ ಮೂಲಕ ದೇಶಾಭಿಮಾನ ಮೂಡಿಸಲಾಗುತ್ತಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಲ್ಲೇಶ್ವರಂನ ಕೆಸಿ ಜನರಲ್ ಮೈದಾನದಿಂದ ಸರ್ಕಲ್ ಮಾರಮ್ಮ ದೇವಸ್ಥಾನದವರೆಗೆ ರಾಜ್ಯ ಬಿಜೆಪಿ ಘಟಕದ ವತಿಯಿಂದ ಹರ್ ಘರ್ ತಿರಂಗಾ ಯಾತ್ರೆ ನಡೆಯಿತು. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಹರ್ ಘರ್ ತಿರಂಗಾ ಯಾತ್ರೆ ಯನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ದೇಶದ ಪಾವಿತ್ರ್ಯ ಸಾರುವ ನಿಟ್ಟಿನಲ್ಲಿ ಕೈಗೊಂಡ ಹರ್ ಘರ್ ತಿರಂಗಾ ಯಾತ್ರೆ ವೇಳೆ ರಾಷ್ಟದ ಏಕತೆಗೆ ಶ್ರಮಿಸುವುದಾಗಿ ಪ್ರತಿಜ್ಞೆ ಕೈಗೊಳ್ಳಲಾಯಿತು ಎಂದು ತಿಳಿಸಿದರು. ಛಲವಾದಿ ನಾರಾಯಣ ಸ್ವಾಮಿ ಮಾತನಾಡಿ, ಹರ್ ಘರ್ ತಿರಂಗಾ ಯಾತ್ರೆ ಮೂಲಕ ದೇಶಭಕ್ತಿ ಹೆಚ್ಚಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಯಶಸ್ವಿಯಾಗಿ ಸೈಕ್ಲಿಂಗ್ ನಡೆಸುವ ಮೂಲಕ ಅಪರೂಪದ ಸಾಧನೆಗೈದಿರುವ ಪ್ರಸಿದ್ಧ ಉದ್ಯಮಿ ಸತ್ವೀರ್ ರೊಟ್ಟಿ ಹಾಗೂ ಅವರ ಮಕ್ಕಳಾದ ವಿನಯ್ ರೊಟ್ಟಿ ಮತ್ತು ಸುಮಂತ್ ರೊಟ್ಟಿಯವರನ್ನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾದ ಅನುಚೇತ್ ಅವರು ಸನ್ಮಾನಿಸಿ ಅಭಿನಂದಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಧಿಕಾರ ಎನ್ನುವುದು ಕೇವಲ ಶಕ್ತಿಯ ಸಂಕೇತವಲ್ಲ, ಅದು ಜನರ ಸೇವೆಗೆ ಸಿಕ್ಕ ದೊಡ್ಡ ಜವಾಬ್ದಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಳೆಯ ಕೊರತೆ ಕಾರಣ ಇಡೀ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬರಗಾಲ ಪರಿಸ್ಥಿತಿ ಕುರಿತು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ತೆರೆ ಮೇರೆ ಸಪ್ನೆ, ಕೂಡಿ ಬಾಳೋಣ ವಿವಾಹ ಪೂರ್ವ ಸಂವಹನ ಯೋಜನೆ ಜಾರಿಗೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ಮಂಗಳಕರವಾದ ಈ ದಿನ ಆಗಸ್ಟ್ 11 ಮಂಗಳವಾರ ಬೆಳಗಿನ 7:15:40 ಸಮಯವಾಗಿದೆ. ವಿವಿಧ ಭಾರತಿಯಲ್ಲಿ ಇನ್ನು ಮುಂದೆ ಕೇಳಿ ಶುಭೋದಯ ಕರ್ನಾಟಕ. ಕನ್ನಡ ರತ್ನ ಭಂಡಾರ, ಭಾವಗೀತೆ, ಚಿತ್ರಗೀತೆಗಳ ಜೊತೆಗೆ ನಮ್ಮ ಈ ಪ್ರಯಾಣ ಸಾಗುತ್ತೆ. ಕೇಳೋಣ
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎನ್ ಕೆ ಕುಲಕರ್ಣಿ, ಧ್ವನಿ ಮಾಧ್ಯಮದ ದೊಡ್ಡ ಹೆಸರು, ಲೇಖಕರು, ಅನೇಕರ ಸ್ಫೂರ್ತಿ, ಎನ್ ಕೆ ಎಂದೇ ಪ್ರಸಿದ್ಧರು. ಗದಗ್ನಲ್ಲಿ ಜನಿಸಿದರು, ಧಾರವಾಡದಲ್ಲಿ ಉನ್ನತ ಶಿಕ್ಷಣ ಪಡೆದರು, ಹೈಸ್ಕೂಲ್ ಶಿಕ್ಷಕರಾಗಿದ್ದರು, ಪತ್ರಿಕೆಗಳಲ್ಲಿ ಕೆಲಸ ಮಾಡಿದರು. ಕನ್ನಡದ ಆಕಾಶವಾಣಿ ಕೇಂದ್ರಗಳು ಹುಟ್ಟುವ ಮುನ್ನವೇ ಮುಂಬೈ ಆಕಾಶವಾಣಿ ಕಾರ್ಯಕ್ರಮಗಳಿಗೆ ದನಿಯಾಗಿದ್ದರು. ಕುಮಾರವ್ಯಾಸನ

0: ಬಗ್ಗೆ ಸಂಶೋಧನಾ ಪ್ರಬಂಧ ಬರೆದರು, ಅಧ್ಯಯನ ಮಾಡಿದರು. ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ 3 ದಶಕಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಅದ್ಭುತ ಕಾರ್ಯಕ್ರಮ ನಿರ್ಮಾಪಕರು ಎನ್.ಕೆ. ಅವರ ಒಂದು ಲಹರಿ ಬದುಕಿನ ಬಗ್ಗೆ.
1: ನನ್ನ ದೃಷ್ಟಿಯಲ್ಲಿಯೂ ಬದುಕು ಎಷ್ಟೆಂದರೂ ಕುತೂಹಲಕಾರಿ, ಲೈಫ್ ಆಫ್ಟರ್ ಆಲ್ ಈಸ್ ಇಂಟರೆಸ್ಟಿಂಗ್ ಎಂಬ ನಿಲುವು ಗ್ರಾಹ್ಯ. ವ್ಯಕ್ತಿಯೊಡನೆ ಆತನ ದೈವವೂ ಬಾಳುತ್ತದೆ ಎಂದು ಹೇಳುತ್ತಾರೆ ಕವಿ ವಿನಾಯಕರು. ಎಂದರೆ ವ್ಯಕ್ತಿಯ ಬಾಳನ್ನು ಬಾಳುವವರು ಬರೀ ಆ ವ್ಯಕ್ತಿಯಷ್ಟೇ ಅಲ್ಲ ಎಂಬುದು ಅವರ ಅಭಿಪ್ರಾಯ. ದೈವ ದೇವರು ಇವರಲ್ಲಿ ಕೆಲವರಿಗೆ ಅಪಾರ ಶ್ರದ್ಧೆ, ತೇನವಿನ ತೃಣಮಪಿ ನಚಲತಿ ಎಂಬ ಮಟ್ಟಿಗೆ. ಆದರೆ ಗುರಿಬದ್ಧ ವ್ಯಕ್ತಿಯ ಯತ್ನಕ್ಕೆ ದೈವದ ಪ್ರೋತ್ಸಾಹವೂ ಬೇಕು ಎಂಬ ಪುರುಷ ದೈವ ಎರಡೂ ವಾದಗಳ ಸಮನ್ವಯವು ಹೆಚ್ಚು ತೂಕದ್ದಾಗಿ ತೋರುತ್ತದೆ. ಸಾಧಿಸುತ್ತ ಜಯಿಸುವುದೇ ಬಾಳುವುದರ ಸಾರವು ಎಂಬ ಕವಿವಾಣಿ ಪುರುಷ ಪ್ರಯತ್ನವನ್ನು ಸಮರ್ಥಿಸುವುದನ್ನು ನೋಡುತ್ತೇವೆ. ಬದುಕಿನ ನಿಲವು ದೇಶ ಕಾಲ ಪರಿಸರಕ್ಕೆ ತಕ್ಕಂತೆ ರೂಪುಗೊಂಡಿರುತ್ತದೆ. ವ್ಯಕ್ತಿಯ ಆನುವಂಶಿಕತೆಯು ಬದುಕಿನ ನಿಲುವನ್ನು ನಿರ್ಧರಿಸುತ್ತದೆ. ಆತನ ವೈಯಕ್ತಿಕ ಅನುಭವಗಳು ಕೂಡ ಆತನನ್ನು ಆಶಾವಾದಿಯನ್ನಾಗಿಯೋ ನಿರಾಶಾವಾದಿಯನ್ನಾಗಿಯೋ ಪ್ರಯತ್ನವಾದಿಯನ್ನಾಗಿಯೋ ದೈವವಾದಿಯನ್ನಾಗಿಯೋ ಮಾಡುತ್ತವೆ. ವ್ಯಕ್ತಿಯ ಮೇಲೆ ಪ್ರಭಾವ ಬೀರಿದ ಹಿರಿಯರು, ಗುರುಗಳು, ಲೇಖಕರು, ನಾಯಕರು ಇವರೆಲ್ಲರ ವಿಚಾರಧಾರೆಯಿಂದ ಬದುಕಿನ ಬಗ್ಗೆ ಒಂದು ನಿಲುವು ರೂಪುಗೊಳ್ಳುತ್ತದೆ. ಚಾರ್ಲಿ ಚಾಪ್ಲಿನ್ನಂತಹ ಒಬ್ಬ ಕಾಮಿಡಿಯನ್ ಬದುಕಿನಲ್ಲಿ ಎಷ್ಟು ಬವಣೆ ಪಟ್ಟುಕೊಂಡಿದ್ದ ಎಂಬುದು ಆತನ ಆತ್ಮಕಥೆಯಿಂದ ವ್ಯಕ್ತವಾಗುತ್ತದೆ. ಅನೇಕ ಸುಪ್ರಸಿದ್ಧ ಕಾಮಿಡಿಯನ್ಸ್ ಎನ್ನುವವರ ಬದುಕೆಲ್ಲ ಕಹಿಯ ಕಷಾಯವೇ ಆಗಿದ್ದು ಆ ಕಹಿಯನ್ನು ಮರೆಯುವುದಕ್ಕಾಗಿಯೇ ಅವರು ನಗೆಯ ಮುಖವಾಡ ಧರಿಸಿದ್ದು ಕಂಡುಬರುತ್ತದೆ. ಲಾಫ್ ಅಂಡ್ ದ ವರ್ಲ್ಡ್ ಲಾಫ್ಸ್ ವಿತ್ ಯು, ಬಟ್ ಇಫ್ ಯು ವೀಪ್ ನೋ ಬಾಡಿ ವಿಲ್ ವೀಪ್ ವಿತ್ ಯು ಎಂಬ ಮಾತು ಸತ್ಯ. ಅಂತೆಯೇ ಕವಿ ಬೇಂದ್ರೆ ಹೇಳಿದರು, ಎನ್ನ ಪಾಡನಗಿರಲಿ ಅದರ ಹಾಡನ್ನಿಷ್ಟೇ ಹಾಡುವೆನು ರಸಿಕ ನಿನಗೆ, ಕಲ್ಲು ಸಕ್ಕರೆ ಎಂಥ ನಿನ್ನೆದೆಯು ಕರಗಿದರೆ ಅದರ ಸವಿಯನ್ನಿಷ್ಟು ಹಣಿಸು ನನಗೆ ಎಂದು. ಪ್ರಸಿದ್ಧ ಕವಿಗಳೆಲ್ಲ ಬದುಕಿನಲ್ಲಿ ಕಷ್ಟಪಟ್ಟರು, ಬದುಕನ್ನು ಪ್ರೀತಿಸಿದವರೇ ಅವರೆಲ್ಲ. ತಾವು ಬದುಕನ್ನು ಪ್ರೀತಿಸಿ ಕಾವ್ಯ ರಚಿಸಿದ್ದರಿಂದ ಓದುಗರಲ್ಲಿಯೂ ಬದುಕಿನ ಬಗ್ಗೆ ಲವಲವಿಕೆ ಮೂಡಬೇಕೆಂಬುದು ಅವರ ಉದ್ದೇಶವಾಗಿತ್ತು. ಪಲಾಯನವಾದ ಬೋಧಿಸುವ ಫಿಲಾಸಫಿಯನ್ನು ಈಗ ಯಾರು ಒಪ್ಪ್ಯಾರು? ಬದುಕಿನ ವಿಮುಖತೆ, ನಿವೃತ್ತಿ ಮಾರ್ಗ, ಸನ್ಯಾಸಗಳನ್ನು ಬೋಧಿಸುವ ಸಾಹಿತ್ಯಕ್ಕೆ ಇಂದು ಸ್ವಾಗತ ದೊರಕದು. ಭಕ್ತಿ ಜ್ಞಾನಗಳು ಇರಲಿ, ವೈರಾಗ್ಯವೇಕೆ ಎಂದು ಕೇಳಬಹುದು. ಇದಕ್ಕಿಂತ ನನಗೆ ಈಸಬೇಕು, ಇದ್ದು ಜಯಿಸಬೇಕು ಎಂಬ ಪುರಂದರದಾಸರ ಫಿಲಾಸಫಿ ಹೆಚ್ಚು ಇಷ್ಟ. ದೃಢಕಾಯ ಸಾಧಿಸಿದ ಮಾತ್ರಕ್ಕೆ ಬದುಕು ಸಾರ್ಥಕ್ಯ ಭಾವವನ್ನು ತಂದುಕೊಡಲಾರದು. ವೃದ್ಧಾಪ್ಯದ ವಿಶೇಷ ಸೌಕರ್ಯಗಳನ್ನು ಅಥವಾ ಪ್ರಿವಿಲೇಜಸ್ಗಳನ್ನು ಕುರಿತು ಹೇಳುತ್ತಾ ಹೋದಂತೆ ವೃದ್ಧಾಪ್ಯವು ನನಗೊಂದು ವರವಾಗಿಯೇ ಪ್ರಾಪ್ತವಾಗಿದೆ ಎಂದು ಹೇಳಬೇಕು. ಬದುಕುವುದು ಜ್ಞಾನ ಸಾಧನೆಗಾಗಿ, ಪುರುಷಾರ್ಥ ಸಾಧನೆಗಾಗಿ ಎಂಬ ಗೀತಾವಾಕ್ಯ ನನಗೆ ಗ್ರಾಹ್ಯ. ನಾನೀಗ ನನ್ನ ವಯಸ್ಸಿನ 80ರಲ್ಲಿದ್ದೇನೆ. ಈ ಬಾಳ ಸಂಜೆಯಲ್ಲಿ ಆತ್ಮ ನಿರೀಕ್ಷಣೆ ನಡೆಸಿದ ನನಗೆ ನಾನು ಪಡೆದ ಜ್ಞಾನ ಲವ ಸಾಲದೆಂಬ ಪೂರ್ಣ ತಿಳುವಳಿಕೆ ಇದೆ. ಆದರೆ ಮಾಡುವುದೇನು, ಈ ವಯಸ್ಸಿನಲ್ಲಿ ಹಿಮಾಲಯವನ್ನೇರಿ ಗೌರಿಶಂಕರ ತಲುಪುತ್ತೇನೆ ಎಂಬ ಹುಸಿ ಮಾತು ಸಲ್ಲದು. ನಾನು ಚಿರಂಜೀವಿ ಎಂದೇ ಭಾವಿಸಿ ವಿದ್ಯೆ ಪುರುಷಾರ್ಥ ಸಾಧನೆ ಮಾಡಿದರೂ ಅದು ಸಾಲದು. ಹಾಗೆಯೇ ಗೃಹೀತವೆ ಕೇಶೇಷು ಮೃತ್ಯುನಾ ಧರ್ಮಮಾಚರೇತ್ ಎಂಬ ಮಾತಿನಲ್ಲಿ ಧರ್ಮ ಎಂದರೆ ಯಾವ ಧರ್ಮ ಎಂಬುದು ನನ್ನ ಪ್ರಶ್ನೆ. ಸ್ವಧರ್ಮ ಎಂದರೆ ಅದು ಸಹಜ ಧರ್ಮ, ತಂತಾನೇ ನಿಸರ್ಗ ಸಹಜವಾಗಿ ಆಚರಿಸಲ್ಪಡುವಂತಹದು. ನನ್ನ ದೃಷ್ಟಿಯಲ್ಲಿ ಬದುಕು ಎಂದರೆ ಅಧರ್ಮದ ಭಂಡಾರವಾಗಬಾರದು, ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಉಪಕಾರಿಯಾಗಬೇಕು ಎಂಬ ಮಾತು ನನಗೆ ಒಪ್ಪಿಗೆ.
0: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಲೇಖಕ ಎನ್.ಕೆ. ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿ.ಕೆ. ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎ.ಎಸ್. ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಸಾಹಿತಿ ಎನ್.ಕೆ. ಅವರ ಮಾತುಗಳನ್ನು ಈ ಸಂಜೆ 6:55 ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಮತ್ತೆ ನೀವು ಕೇಳಬಹುದು.
4: ಭಾರತದ ಕೀರ್ತಿ, ಭಾರತದ ಶಕ್ತಿ,
5: ಭಾರತದ ಸಂಕೇತ, ಭಾರತೀಯತೆಯ ದ್ಯೋತಕ.
6: ಇದುವೇ ನಮ್ಮ ಬಾವುಟ.
4: ಆಗಸ್ಟ್ 15 ಸ್ವಾತಂತ್ರ್ಯದ ಸಂಭ್ರಮದ ಉತ್ಸವ.

0: ಈ ಉತ್ಸವಕ್ಕೆ ಸಾಕ್ಷಿಯಾಗಲಿ ನಿಮ್ಮ ಮನೆ ಮನ.
1: ಪ್ರತಿಯೊಬ್ಬರ ಮನೆ ಮೇಲೆ ಹಾರಾಡಲಿ ಭಾರತದ ಬಾವುಟ.
2: ಸಮಯ ಆಗಿದೆ 7:21 ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಇನ್ನೀಗ ಭಾವಗೀತೆಗಳನ್ನ ಕೇಳ್ತಾ ಹೋಗೋಣ. ಬಿ ಆರ್ ಲಕ್ಷ್ಮಣರಾವ್ ಅವರ ಕವಿತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ನಲ್ಲೆ ನಿನ್ನಿಂದಾಗಿ ನಾ ಜೀವನಾನುರಾಗಿ ಬದುಕಾಗಿದೆ ಬಂಗಾರ ನಿನ್ನ ಬೆರಳು ತಾಗಿ.

ಪ್ರೀತಿಯಲ್ಲಿ ಒಂದು ಸಂತೃಪ್ತ ಭಾವವನ್ನ ಕವಿ ಈ ಕವಿತೆಯಲ್ಲಿ ನೀಡಿದ್ದಾರೆ. ನಲ್ಲೆ ನಿನ್ನಿಂದ ಆನಂದವಾಗಿದೆ, ಬದುಕು ಸುಂದರವಾಗಿದೆ, ಬಾಳಿಗೆ ಹೊಸ ತನ ಬಂದಿದೆ ಅನ್ನುವ ಕವಿತೆಯನ್ನ ಕೇಳಿದ್ರಿ. ಮುಂದೆ ದರಾಬೇಂದ್ರೆಯವರ ಕವಿತೆ ಶಾಂತಾ ಜಯತೀರ್ಥ ಅವರ ಹಾಡುಗಾರಿಕೆಯಲ್ಲಿದೆ, ಕೇಳಿ. ಮನಸ್ಸಿನಲ್ಲಿ ಕನಸಿನಲ್ಲಿ ಬಂದವನೇ ನೀ ಎಲ್ಲಿರುವೆ, ಚೆಲುವಿನಲ್ಲಿ ನಾ ಮಾಗಿರುವೆ, ನಾ ನಿನಗೆ ಬಾಗಿರುವೆ, ಜಗದ ರೂಪವೇ ಪ್ರೀತಿ ನೀನು ಎಲ್ಲಿರುವೆ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಟ್ಯೂನ್ ಮಾಡಿರೋದು 102.9 FM ವಿವಿಧ ಭಾರತಿ. ಇದು ನಿಮ್ಮ ನಿತ್ಯದ ಸಂಗಾತಿ. ಸಮಯ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಯುಪಿಐ ಬಳಕೆದಾರರ ಮೇಲೆ ಯಾವುದೇ ತೆರಿಗೆ ಅಥವಾ ವಹಿವಾಟು ಶುಲ್ಕ ವಿಧಿಸುವುದಿಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಮೂಲಕ ದೇಶದ ಕೃಷಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಫೆಲೋಶಿಪ್ ಮೊತ್ತ ಬಿಡುಗಡೆ. ಕೊಲಂಬೋದಲ್ಲಿ ಪ್ರಬಲ ಭೂಕಂಪ, ಕನಿಷ್ಠ 132 ಮಂದಿ ಸಾವು, 170 ಹೆಚ್ಚು ಜನರಿಗೆ ಗಾಯ. 23 ವರ್ಷದೊಳಗಿನವರ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್, ಮೊದಲ ದಿನವೇ ಭಾರತಕ್ಕೆ 4 ಚಿನ್ನ ಸೇರಿ ಒಟ್ಟು 17 ಪದಕ. ವಾರ್ತೆಗಳ ವಿವರ: ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026 ಸಂಸತ್ತು ನಿನ್ನೆ ಅಂಗೀಕರಿಸಿದೆ. ಚರ್ಚೆಯ ಬಳಿಕ ರಾಜ್ಯಸಭೆ ಮಸೂದೆಯನ್ನು ಲೋಕಸಭೆಗೆ ಹಿಂದಿರುಗಿಸಿದೆ. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿತ್ತು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಸೂದೆಯನ್ನು ಮಂಡಿಸಿದರು. ಪಾವತಿ ಮತ್ತು ವಸಾಹತು ವ್ಯವಸ್ಥೆಗಳ ಕಾಯ್ದೆ 2007, ಆದಾಯ ತೆರಿಗೆ ಕಾಯ್ದೆ 2025 ಮತ್ತು ಹಣಕಾಸು ಕಾಯ್ದೆ 2026 ತಿದ್ದುಪಡಿ ತರಲು ಮಸೂದೆ ಉದ್ದೇಶಿಸಿದೆ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು

0: ಮತ್ತು ಅಂತಾರಾಷ್ಟೀಯ ಇತ್ಯರ್ಥಗಳ ಬ್ಯಾಂಕ್ ಸರ್ಕಾರದ ಭದ್ರತಾ ಪತ್ರಗಳಲ್ಲಿನ ಹೂಡಿಕೆಯಿಂದ ಗಳಿಸುವ ಬಡ್ಡಿಗೆ ಆದಾಯ ತೆರಿಗೆ ಪಾವತಿಸುವುದರಿಂದ ವಿನಾಯಿತಿ ಪಡೆಯಲಿದ್ದಾರೆ. ಭಾರತದ ಉತ್ಪಾದನಾ ವ್ಯವಸ್ಥೆಯನ್ನು ಬಲಪಡಿಸುವುದು, ಹೂಡಿಕೆ ಆಕರ್ಷಿಸುವುದು ಮತ್ತು ಉದ್ಯೋಗ ಸೃಷ್ಟಿಸುವುದು ಮಸೂದೆಯ ಪ್ರಮುಖ ಉದ್ದೇಶಗಳಾಗಿವೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಯುಪಿಐ ಬಳಕೆದಾರರ ಮೇಲೆ ಯಾವುದೇ ತೆರಿಗೆ ಅಥವಾ ವಹಿವಾಟು ಶುಲ್ಕ ವಿಧಿಸುವುದಿಲ್ಲ. ಸಣ್ಣ ವ್ಯಾಪಾರಿಗಳು ಮತ್ತು ಗ್ರಾಹಕರು ಯುಪಿಐ ವಹಿವಾಟಿಗೆ ವ್ಯಾಪಾರಿ ರಿಯಾಯಿತಿ ದರ ಎಂಡಿಆರ್ ಪಾವತಿಸಬೇಕಾಗಿಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ.
1: It does not impose any tax or transaction charge on UPI users. It enables the government to specify through notification the electronic payment modes that will continue to receive statutory protection against charges. The UPI and Services Steering Committee, headed by the National Payments Corporation of India, will consider and decide whether any MDR should be introduced and if so, its scope and structure. Therefore, no MDR framework has yet been finalized.
0: ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸಂಸತ್ ಕಲಾಪಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಹಾಗೂ ಚರ್ಚೆಯ ವಿಷಯವನ್ನು ಪದೇ ಪದೇ ಬದಲಾಯಿಸುತ್ತಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ನಾಯಕ ಜೆಪಿ ನಡ್ಡಾ, ರಾಹುಲ್ ಗಾಂಧಿ ಅವರ ಉದ್ದೇಶ ಸಂವಾದ ನಡೆಸುವುದಲ್ಲ, ಬದಲಾಗಿ ಗೊಂದಲ ಸೃಷ್ಟಿಸುವುದಾಗಿದೆ ಎಂದು ದೂರಿದರು. ಸರ್ಕಾರ ಚರ್ಚೆ ನಡೆಸಲು ಸದಾ ಸಿದ್ದವಿದೆ ಹಾಗೂ ಯಾವುದೇ ವಿಷಯದ ಕುರಿತಾದ ಪ್ರತಿಯೊಂದು ಪ್ರಶ್ನೆಗೂ ಗೃಹ ಸಚಿವ ಅಮಿತ್ ಶಾ ಉತ್ತರಿಸಲು ಸಿದ್ದರಿದ್ದಾರೆ ಎಂದು ಹೇಳಿದರು. ಸಂಸತ್ ಸದನ ಸುಗಮವಾಗಿ ಕಾರ್ಯನಿರ್ವಹಿಸಬೇಕು ಎಂಬುದು ಸರ್ಕಾರದ ನಿಲುವಾಗಿದೆ ಎಂದು ಜೆಪಿ ನಡ್ಡಾ ತಿಳಿಸಿದ್ದಾರೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನವದೆಹಲಿಯಲ್ಲಿ ರಾಷ್ಟೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಮೂಲಕ ದೇಶದ ಕೃಷಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಫೆಲೋಶಿಪ್ ಮೊತ್ತ ಬಿಡುಗಡೆ ಮಾಡಿದ್ದಾರೆ. ಈ ಯೋಜನೆಯಡಿ 6,000 ಹೆಚ್ಚು ವಿದ್ಯಾರ್ಥಿಗಳಿಗೆ 21 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು ನೇರ ನಗದು ವರ್ಗಾವಣೆ ಡಿಬಿಟಿ ಮೂಲಕ ನೀಡಲಾಗಿದೆ. ಇನ್ನು ಮುಂದೆ ಕೃಷಿ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ನೇರವಾಗಿ ವಿದ್ಯಾರ್ಥಿ ವೇತನ ದೊರೆಯಲಿದೆ. ಇದರಿಂದ ವಿಳಂಬ ನಿವಾರಣೆಯಾಗಲಿದ್ದು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದತ್ತ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗಲಿದೆ. ವಿದ್ಯಾರ್ಥಿ ವೇತನ ವಿತರಣೆಯನ್ನು ಪಾರದರ್ಶಕ, ತ್ವರಿತ ಮತ್ತು ಸರಳಗೊಳಿಸಲು ಎನ್ಎಸ್ಪಿ ಡಿಬಿಟಿ ವ್ಯವಸ್ಥೆ ನೆರವಾಗಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಮುಂದುವರೆದಿದ್ದು, ರಾಂಚಿಯಲ್ಲಿ ನಿನ್ನೆ ನಡೆದ ವಿಧಾನಸಭಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿ ನಾಯಕ ದೇವೇಂದ್ರನಾಥ್ ಮಹತೋ ಅವರ ಆರೋಗ್ಯ ಹದಗೆಟ್ಟ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ತೀವ್ರವಾಗಿ ಕುಸಿದಿರುವುದರಿಂದ ಅವರ ಸ್ಥಿತಿ ಗಂಭೀರವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ವಿರುದ್ದ ಮಹತೋ ಕಳೆದ 9 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಜಾರ್ಖಂಡ್ ವಿಧಾನಸಭೆ ಸಮೀಪ ಪೊಲೀಸರು ನಡೆಸಿದ ಲಾಠಿ ಪ್ರಹಾರದಲ್ಲಿ ತಮಗೆ ಗಾಯವಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ದೌರ್ಜನ್ಯ ಮತ್ತು ಲಾಠಿ ಪ್ರಹಾರವನ್ನು ಖಂಡಿಸಿ ಬಿಜೆಪಿ ಇಂದು ಜಾರ್ಖಂಡ್ ಬಂದ್ಗೆ ಕರೆ ನೀಡಿದೆ. ಬೆಳಗ್ಗೆ 8 ಮಧ್ಯರಾತ್ರಿವರೆಗೆ ಬಂದ್ ನಡೆಯಲಿದ್ದು, ಅಗತ್ಯ ಸೇವೆಗಳಿಗೆ ಬಂದ್ನಿಂದ ವಿನಾಯಿತಿ ನೀಡಲಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಆದಿತ್ಯ ಸಾಹು ತಿಳಿಸಿದ್ದಾರೆ. ನಿನ್ನೆ ಜಾರ್ಖಂಡ್ ವಿಧಾನಸಭೆ ಸಮೀಪ ಪ್ರತಿಭಟನಾಕಾರರು ಹಲವು ಬ್ಯಾರಿಕೇಡ್ಗಳನ್ನು ದಾಟಿದ ಬಳಿಕ ಪೊಲೀಸರು ಜಲಫಿರಂಗಿ, ಅಶ್ರುವಾಯು ಹಾಗೂ ಲಾಠಿ ಪ್ರಹಾರ ನಡೆಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಲಂಬಿಯಾದ ಪಶ್ಚಿಮ ಭಾಗದಲ್ಲಿ ಸಂಭವಿಸಿದ 7.4 ತೀವ್ರತೆಯ ಪ್ರಬಲ ಭೂಕಂಪದಲ್ಲಿ ಸುಮಾರು 132 ಮಂದಿ ಮೃತಪಟ್ಟಿದ್ದು 570ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ನಿನ್ನೆ ಸಂಭವಿಸಿದ ಭೂಕಂಪದ ಕೇಂದ್ರ ಬಿಂದು ರಾಜಧಾನಿ ಬೊಗೋಟಾದಿಂದ ಸುಮಾರು 400 ಕಿಲೋಮೀಟರ್ ದೂರದ ಚೋಕೊ ಪ್ರದೇಶದ ಸ್ಯಾನ್ ಜೋಸೆ ಡೆಲ್ ಪಲ್ಮಾರ್ ಸಮೀಪದಲ್ಲಿತ್ತು. ನೂರಾರು ಕಟ್ಟಡಗಳು ಹಾನಿಗೊಳಗಾಗಿದ್ದು

ಹಲವರು ಅವಶೇಷಗಳಡಿ ಸಿಲುಕಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. 20ಕ್ಕೂ ಹೆಚ್ಚು ಪುರಸಭೆಗಳು ಬಾಧಿತವಾಗಿವೆ. ಭೂಕಂಪದ ಬಳಿಕ ಭೂಕಂಪೋತ್ತರ ಕಂಪನಗಳ ಸಾಧ್ಯತೆಯ ಬಗ್ಗೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಭಾರತಕ್ಕೆ ಇ ವೀಸಾ ಹೊಂದಿರುವ ವಿದೇಶಿಯರು ಪ್ರವೇಶಿಸಲು ಅನುಮತಿ ನೀಡುವ 11 ಅಂತಾರಾಷ್ಟೀಯ ಬಂದರುಗಳನ್ನು ಸರ್ಕಾರ ಹೆಚ್ಚುವರಿಯಾಗಿ ಅಧಿಸೂಚಿಸಿದೆ. ಇದರಲ್ಲಿ 9 ಭೂಬಂದರುಗಳು ಮತ್ತು 2 ವಿಮಾನ ನಿಲ್ದಾಣಗಳು ಸೇರಿವೆ. ಭೋಪಾಲ್ ಮತ್ತು ತಿರುಪತಿ ವಿಮಾನ ನಿಲ್ದಾಣಗಳು, ಅಟ್ಟಾರಿ ಮತ್ತು ಅಗರ್ತಲಾ ಭೂಬಂದರುಗಳು ಇದರಲ್ಲಿವೆ. ಈ ಸೇರ್ಪಡೆಯಿಂದ ಇ ವೀಸಾದ ಉಪಯುಕ್ತತೆ ಮತ್ತಷ್ಟು ಹೆಚ್ಚಲಿದೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಸುಮಾರು 95% ಇ ವೀಸಾ ಅರ್ಜಿಗಳನ್ನು 72 ಗಂಟೆಯೊಳಗೆ ಪ್ರಕ್ರಿಯೆಗೊಳಿಸಲಾಗುತ್ತಿದೆ. ಇದರೊಂದಿಗೆ ಇ ವೀಸಾ ಹೊಂದಿರುವ ವಿದೇಶಿಯರ ಪ್ರವೇಶಕ್ಕೆ ಅನುಮತಿಸಲಾದ ಅಂತಾರಾಷ್ಟೀಯ ಬಂದರುಗಳ ಸಂಖ್ಯೆ 88ಕ್ಕೆ ಏರಿದೆ. ಇದರಲ್ಲಿ 37 ವಿಮಾನ ನಿಲ್ದಾಣಗಳು, 38 ಸಮುದ್ರ ಬಂದರುಗಳು ಮತ್ತು 13 ಭೂಬಂದರುಗಳು ಸೇರಿವೆ. ಸಂಖ್ಯಾಶಾಸ್ತ್ರ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ನಿನ್ನೆ ಸಂಶೋಧನಾ ಅಧ್ಯಯನಗಳನ್ನು ಕೈಗೊಳ್ಳಲು ಡೇಟಾ ಇಂಜಿನಿಯರಿಂಗ್, ಅನಾಲಿಟಿಕ್ಸ್ ಆಂಡ್ ಸೈನ್ಸ್ ಫೌಂಡೇಶನ್ ಹಾಗೂ ಕೋಲ್ಕತ್ತಾದ ಭಾರತೀಯ ಸಂಖ್ಯಾಶಾಸ್ತ್ರ ಸಂಸ್ಥೆಯೊಂದಿಗೆ 2 ತಿಳುವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಈ ಸಹಯೋಗದಡಿ ಸಚಿವಾಲಯ ಹಣಕಾಸು ನೆರವು ಮತ್ತು ಅಗತ್ಯ ದತ್ತಾಂಶವನ್ನು ಒದಗಿಸಲಿದೆ. ಡೇಟಾ ಇಂಜಿನಿಯರಿಂಗ್, ಅನಾಲಿಟಿಕ್ಸ್ ಆಂಡ್ ಸೈನ್ಸ್ ಫೌಂಡೇಶನ್ ಜಿಡಿಪಿಯ ಅಲ್ಪಾವಧಿ ಮುನ್ಸೂಚನೆಗಾಗಿ ಡೆಸ್ಕ್ಟಾಪ್ ಆಧಾರಿತ ತಂತ್ರಾಂಶ ಸಾಧನವನ್ನು ಅಭಿವೃದ್ಧಿಪಡಿಸಲಿದೆ. ಕೃಷಿ ಮತ್ತು ಸಂಸ್ಕರಿತ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಎಪಿಇಡಿಎ ನೆರವಿನಿಂದ ತ್ರಿಪುರಾದ ಡೆರ್ಗಾಂಗ್ ರೈತ ಉತ್ಪಾದಕರ ಸಂಸ್ಥೆ ಎಫ್ಪಿಒಯಿಂದ 1 ಮೆಟ್ರಿಕ್ ಟನ್ ಜೇನನ್ನು ಮೊದಲ ಬಾರಿಗೆ ದುಬೈಗೆ ರಫ್ತು ಮಾಡಿದೆ. ಈ ರಫ್ತು ಎಫ್ಪಿಒ ಮತ್ತು ಸ್ಥಳೀಯ ಜೇನು ಸಾಕಾಣಿಕೆದಾರರಿಗೆ ಮಹತ್ವದ ಮೈಲಿಗಲ್ಲಾಗಿದ್ದು ಸಂಘಟಿತ ಮತ್ತು ರಫ್ತು ಆಧಾರಿತ ಉತ್ಪಾದನೆಯ ಮೂಲಕ ಅಂತಾರಾಷ್ಟೀಯ ಮಾರುಕಟ್ಟೆ ಪ್ರವೇಶಿಸಲು ಹೊಸ ಅವಕಾಶ ಕಲ್ಪಿಸಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಖ್ಯಾತ ಸಾಗರ ವಿಜ್ಞಾನಿ ಹಾಗೂ ಹಿರಿಯ ವಿಜ್ಞಾನಿ ಡಾ ಶ್ರೀನಿವಾಸ್ ಕುಮಾರ್ ತುಮ್ಮಲ ಅವರು ಭೂವಿಜ್ಞಾನ ಸಚಿವಾಲಯದ ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಭಾರತ ಆಳ ಸಮುದ್ರ ಕಾರ್ಯಾಚರಣೆ ವಿಸ್ತರಿಸುವುದು, ಹವಾಮಾನ ಮಾದರೀಕರಣ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಹಾಗೂ ಸಾಗರ ಮತ್ತು ಹವಾಮಾನ ಸಂಬಂಧಿತ ವಿಪತ್ತುಗಳಿಗೆ ಮುನ್ನೆಚ್ಚರಿಕಾ ವ್ಯವಸ್ಥೆಗಳನ್ನು ಬಲಪಡಿಸುತ್ತಿರುವ ಸಂದರ್ಭದಲ್ಲಿ ಡಾ ತುಮ್ಮಲ ಅವರ ನೇಮಕ ಮಹತ್ವ ಪಡೆದಿದೆ. ಇದರೊಂದಿಗೆ ನೀಲಿ ಆರ್ಥಿಕತೆಯ ಉತ್ತೇಜನಕ್ಕೂ ಹೆಚ್ಚಿನ ಒತ್ತು ನೀಡಲಾಗಿದೆ. ನೈಜೀರಿಯಾದ ಲಾಗೋಸ್ನಲ್ಲಿ ನಡೆಯುತ್ತಿರುವ 23 ವರ್ಷದೊಳಗಿನವರ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಮೊದಲ ದಿನವೇ 17 ಪದಕಗಳನ್ನು ಗೆದ್ದು ಉತ್ತಮ ಆರಂಭ ಮಾಡಿದೆ. ಇದರಲ್ಲಿ 4 ಚಿನ್ನ, 4 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳಿವೆ. ಸೇಬರ್, ಫಾಯಿಲ್ ಮತ್ತು ಎಪಿ ವಿಭಾಗಗಳ 6 ವೈಯಕ್ತಿಕ ಸ್ಪರ್ಧೆಗಳಲ್ಲೂ ಭಾರತೀಯ ಆಟಗಾರರು ಪದಕ ಗೆದ್ದಿದ್ದಾರೆ. ಪುರುಷರ ಸೇಬರ್ನಲ್ಲಿ ನಿಖಿಲ್ ವಾಘ ಚಿನ್ನ ಗೆದ್ದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಪಿಐ ಬಳಕೆದಾರರ ಮೇಲೆ ಯಾವುದೇ ತೆರಿಗೆ ಅಥವಾ ವಹಿವಾಟು ಶುಲ್ಕ ವಿಧಿಸುವುದಿಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ರಾಷ್ಟೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಮೂಲಕ ದೇಶದ ಕೃಷಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಫೆಲೋಶಿಪ್ ಮೊತ್ತ ಬಿಡುಗಡೆ. ಕೊಲಂಬೋದಲ್ಲಿ ಪ್ರಬಲ ಭೂಕಂಪ, ಕನಿಷ್ಠ 132 ಮಂದಿ ಸಾವು, 570ಕ್ಕೂ ಹೆಚ್ಚು ಜನರಿಗೆ ಗಾಯ. 23 ವರ್ಷದೊಳಗಿನವರ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಮೊದಲ ದಿನವೇ ಭಾರತಕ್ಕೆ 4 ಚಿನ್ನ ಸೇರಿ ಒಟ್ಟು 17 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

0: ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಮಿತಾ ಮಲ್ನಾಡ್. ನಾನ್ ಕೇಳ್ತಾ ಇರ್ತೀನಿ ಯಾವಾಗ್ಲೂ ಬೆಂಗಳೂರು ವಿವಿಧ ಭಾರತಿ 102.9 FM. ನನ್ಗೆ ಇಷ್ಟ ಆಗೋದು ಇಲ್ಲಿ ನಡ್ಸ್ಕೊಡುವಂತಹ ಪ್ರತಿಯೊಬ್ಬ ಆರ್ ಜೆ ಬಹಳ ಸ್ಪಷ್ಟವಾಗಿ ಕನ್ನಡನ ಮಾತಾಡ್ತಾರೆ. ಜೊತೆನಲ್ಲಿ ಯಾವ ಹಾಡು, ಯಾವ ಸಿನಿಮಾ ಅದು, ಯಾರ್ ಬರ್ದಿರೋದು, ಯಾರ್ ಹಾಡಿರೋದು, ಇವೆಲ್ಲವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರ್ತಾರೆ. ನಾನ್ ಯಾವಾಗ್ಲೂ ಕೇಳ್ತಾ ಇರ್ತೀನಿ ವಿವಿಧ ಭಾರತಿ, ನೀವು ಕೇಳಿ ವಿವಿಧ ಭಾರತಿ.
1: ವಿವಿಧ ಭಾರತಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
3: ಹಾಗೆ ಹೇಳು ಮತ್ತೆ.
2: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ.

ಹಿಡಿದಿದೆ ಇದ್ರ ಎಲ್ಲ ಗುಣ. ಏಳು ಗಂಟೆ 46:36 ಸಮಯ. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಭಾವಗೀತೆಗಳು ಚಿತ್ರಗೀತೆಗಳ ಜೊತೆಗೆ ನಮ್ಮ ಈ ಪ್ರಯಾಣ ಸಾಗುತ್ತೆ. ಕೇಳಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರು ಬರೆದಿರುವ ಕವಿತೆ ಎಲ್ಲಿರುವಳೋ ನಲ್ಲೆ ಎಲ್ಲಿರುವಳೋ ಎದೆಯೊಳಗೆ ಬೆಂಕಿ ಬೇಗೆ ತಾಳಲಾರೆ ಅನ್ನುವ ಈ ಗೀತೆ, ಜೊತೆಗೆ ಡಾಕ್ಟರ್ ಚಂದ್ರಶೇಖರ ಕಂಬಾರರ ಕವಿತೆ ಕಾಂತನಿಲ್ಲದ ಮ್ಯಾಲೆ ಏಕಾಂತವೇತಕ್ಕೆ ಗಂಧ ಲೇಪನಗಳೇತಕ್ಕೆ ಮಂದ ಮಾರುತ ಮೈಗೆ ಬಿಸಿಯಾಗಿದೆ ಗೀತೆಯನ್ನು ಹಾಡಿದ್ದಾರೆ ಸಿ ಅಶ್ವಥ್ ಹಾಗೂ ರತ್ನಮಾಲಾ ಪ್ರಕಾಶ್ ಅವರು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026 ಸಂಸತ್ತು ನಿನ್ನೆ ಅಂಗೀಕರಿಸಿದೆ. ಚರ್ಚೆಯ ಬಳಿಕ ರಾಜ್ಯಸಭೆ ಮಸೂದೆಯನ್ನು ಲೋಕಸಭೆಗೆ ಹಿಂದಿರುಗಿಸಿದೆ. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿತ್ತು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಸೂದೆಯನ್ನು ಮಂಡಿಸಿದರು. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನವದೆಹಲಿಯಲ್ಲಿ ರಾಷ್ಟೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಮೂಲಕ ದೇಶದ ಕೃಷಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಫೆಲೋಶಿಪ್ ಮೊತ್ತ ಬಿಡುಗಡೆ ಮಾಡಿದ್ದಾರೆ. ಈ ಯೋಜನೆಯಡಿ 6,000 ಹೆಚ್ಚು ವಿದ್ಯಾರ್ಥಿಗಳಿಗೆ 21 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು ನೇರ ನಗದು ವರ್ಗಾವಣೆ ಡಿಬಿಟಿ ಮೂಲಕ ನೀಡಲಾಗಿದೆ. ಸರ್ಕಾರಿ ಇ ಮಾರುಕಟ್ಟೆಯಾದ ಜೆಮ್ ಸರಿಯಾದ ಗುಣಮಟ್ಟದ ಉತ್ಪನ್ನವನ್ನು ಸರಿಯಾದ ಬೆಲೆಗೆ ಮತ್ತು ಸರಿಯಾದ ಸಮಯದಲ್ಲಿ ಖರೀದಿಸುವ ವ್ಯವಸ್ಥೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ

ಮ್ಯೂಸಿಯಂನ 10ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಈ ವಿಷಯ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಎಲ್ಲ 6 ತಾಲೂಕುಗಳಲ್ಲಿ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿಯನ್ನು ಅವಲೋಕಿಸಲಾಗಿದ್ದು, ಜಿಲ್ಲಾ ಮಟ್ಟದ ಸಭೆ ನಡೆಸಿ ಸರ್ಕಾರಕ್ಕೆ ಸಮಗ್ರ ವರದಿ ಸಲ್ಲಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಬಾಳುಪೇಟೆಯಲ್ಲಿ ವಿದ್ಯುತ್ ಪೂರೈಕೆ ವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಿಸುವ ಉದ್ದೇಶದಿಂದ 44.29 ಲಕ್ಷ ವೆಚ್ಚದಲ್ಲಿ ನೂತನವಾಗಿ ಆರಂಭಿಸಲಾಗಿರುವ 6611 ಕಿಲೋವ್ಯಾಟ್ ವಿದ್ಯುತ್ ಪ್ರಸರಣ ಕೇಂದ್ರದ ನೂತನ ಫೀಡರ್ ಅನ್ನು ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ನಿನ್ನೆ ಉದ್ಘಾಟಿಸಿದರು. ನೈಜೀರಿಯಾದ ಲಾಗೋಸ್ನಲ್ಲಿ ನಡೆಯುತ್ತಿರುವ 23 ವರ್ಷದೊಳಗಿನವರ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಮೊದಲ ದಿನವೇ 17 ಪದಕಗಳನ್ನು ಗೆದ್ದು ಉತ್ತಮ ಆರಂಭ ಮಾಡಿದೆ. ಇದರಲ್ಲಿ 4 ಚಿನ್ನ, 4 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳಿವೆ. ಸೇಬರ್, ಫಾಯಿಲ್ ಮತ್ತು ಎಪಿ ವಿಭಾಗಗಳ 6 ವೈಯಕ್ತಿಕ ಸ್ಪರ್ಧೆಗಳಲ್ಲೂ ಭಾರತೀಯ ಆಟಗಾರರು ಪದಕ ಗೆದ್ದಿದ್ದಾರೆ. ಪುರುಷರ ಸೇಬರ್ನಲ್ಲಿ ನಿಖಿಲ್ ಬಾಘ್ ಚಿನ್ನ ಗೆದ್ದಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಎಂಟು ಗಂಟೆ 3:45 ಸಮಯಾಗಿದೆ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿನ ಬೆಳಗ್ಗೆಯಿಂದ ಕೇಳ್ತಾ ಇದ್ದೀರಾ. ಗುಡ್ ಮಾರ್ನಿಂಗ್, ಶುಭೋದಯ. ನಿಮ್ಮೆಲ್ಲ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಳಿಸ್ಕೊಟ್ಟಿದ್ದೀರಾ. ಯಾರೆಲ್ಲ ಏನೇನೆಲ್ಲ ಸುದ್ದಿಗಳನ್ನು ಹೇಳ್ತಾ ಇದ್ರೆ ಅಂತ ನೋಡ್ಕೊಂಡು ಬರೋಣ.

ಗುಡ್ ಮಾರ್ನಿಂಗ್, ಇವತ್ತಿನ ಎಲ್ಲ ಕಾರ್ಯಕ್ರಮಗಳಿಗೆ ಸ್ವಾಗತ ಅಂತ ಹೇಳಿ ಶ್ರುದತ್ ಮುಳೆ ನ್ಯಾಮತಿ ಇಲ್ಲಿಂದ ಹೇಳ್ತಾ ಇದ್ರೆ, ನಮಸ್ಕಾರಗಳು ಅಂತ ಕಿಷ್ಕಿಂದ ನಗರ ಗಂಗಾವತಿ ಈರಣ್ಣ ವಿಜಯಶ್ರೀ ಕೌಸಲ್ಯ ಅವರು ಬನಶಂಕರಿಂದ ಶುಭೋದಯ ವಿವಿಧ ಭಾರತಿ ಅಂತ ಹೇಳ್ತಾರೆ. ಆಮೇಲೆ ಯಾರೊಬ್ಬರು ನಲ್ನುಡಿಯನ್ನು ಕಳಿಸ್ಕೊಟ್ಟಿದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ ಟಿ ಆರ್ ಮಿಲ್ ಚಾಮರಾಜಪೇಟೆ ಗಣೇಶನ್ ಅವರು ಹ್ಯಾಪಿ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸುಪ್ರಭಾತ ಅಂತ ಹೇಳಿದ್ರೆ, ಪಪ್ಪ ವೆಂಕಟೇಶ್ ಅವರು ಕಳಿಸಿರುವ ಸಂದೇಶ ಬಂದಿದೆ. ನಾಗರತ್ನ ಅವರು ರಾಜಾಜಿ ನಗರದಿಂದ ಗುಲಾಬಿ ಹೂ ಕಳಿಸ್ಕೊಟ್ಟಿದ್ರೆ ಧನ್ಯವಾದ. ಭಾಗ್ಯಲಕ್ಷ್ಮಿ ಅವರು ರಾಜಾಜಿ ನಗರದಿಂದ, ಶಿವಗಂಗಾ ಹೆಬ್ಬಾಳದಿಂದ ಧರ್ಮಣ್ಣ ಧನ್ಯವರು ಪ್ರತಿದಿನ ವಿವಿಧ ಭಾರತಿಯಲ್ಲಿ ಭಕ್ತಿಗೀತೆಗಳನ್ನು ಕೇಳ್ತಾ ಇರೋದ್ರಿಂದ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಹನುಮಂತಪ್ಪ ಹೊಲ್ಗಮ್ಮನವರು ಅಕ್ಷಯ ಪಾರ್ಕ್ ಇಲ್ಲಿಂದ, ಮಧುಜೆ ಚಿತ್ರದುರ್ಗದಿಂದ, ಕೊಕ್ಕಾಗ್ ತಾಲೂಕು ಬೈರ್ನಟ್ಟಿ ಗ್ರಾಮದ ದೇವರಾಜ್ ಖಿಲಾರಿ, ಧನುಷ್, ದರ್ಶನ್, ರಾಜಶ್ರೀ, ಪುಂಡಲೀಕ ಇವರ ಮನೆಯವರೆಲ್ಲರೂ ಕೂಡ ನಲ್ ಬೆಳಗು ಅನುದಿನದ ಸಂಗಾತಿ ನಮ್ಮ ವಿವಿಧ ಭಾರತಿ ಅಂತ ಹೇಳಿದ್ರೆ, ಎನ್ ಆರ್ ಕೃಷ್ಣಮೂರ್ತಿ ಅವರು ಶುಭ ಮುಂಜಾನೆ, ಮಂಗಳವಾರದ ಈ ಸಮಯದಲ್ಲಿ ಬರ್ತಾ ಇರುವಂಥ ಭಕ್ತಿಯ ಆರಾಧನೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಗಾಂಧಿ ಬಜಾರ್ನಿಂದ ಅಂಜನಾ ಅವರು, ಬ್ಯೂಟಿಫುಲ್ ನಾದೋಪಸನ್, ಇಟ್ಸ್ ಆಲ್ವೇಸ್ ಪ್ಲೆಷರ್ ಟು ಹಿಯರ್ ವಿವಿಧ ಭಾರತಿ. ವೃಂದಗಾನದಲ್ಲಿ ಬಂದಂಥ ಹಾಡುಗಳು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಚಂದ್ರಲಾಲ್ ಅವರು ಕಲಬುರಗಿಯಿಂದ, ಮತ್ತು ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ವಿಶ್ರಾಂತಿ ಪಡೆದ ದೇಹ ಹಾಗ ಮನಸ್ಸಿಗೆ ಸೂಪರ್ ಟಾನಿಕ್ ನಾದೋಪಾಸನೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ, ಇಂಡಿ ತಾಲೂಕು ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ, ಪುರಂದರದಾಸರು ಬಸವಣ್ಣನವರ ರಚನೆಗಳು ಸೂಪರೋ ಸೂಪರು ಧನ್ಯವಾದ ಅಂತ ಹೇಳ್ತಾರೆ. ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿದ್ರೆ, ಮೈತ್ರಿ ಜೆ ಸಿ ನಗರ ಪೋಸ್ಟ್ ಆಫೀಸ್ ರೋಡ್ ಅರುಣ ಮೈತ್ರಿ ಅವ್ರ ಸಂದೇಶ ಬಂದಿದೆ. ಶ್ರೀಶೈಲ ಶಿವಲೀಲ ಆದಿತ್ಯ ತೇಲಿ ನುಡಿಮುತ್ತುಗಳು ಭಕ್ತಿ ಪಯಣದ ಹಾದಿಯಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಕ್ಕಮಹಾದೇವಿ ಕೊಡೇಕಲ್ ಅವರು ಹೇಳ್ತಾ ಇದ್ರೆ, ಬೆಳಗಿನ ಪ್ರಶಾಂತವಾದ ಸಮಯದಲ್ಲಿ ನಾದೋಪಾಸನೆಯಲ್ಲಿ ಹಿರಿಯರ ನುಡಿಮುತ್ತುಗಳನ್ನು ಏಕಕಾಲಕ್ಕೆ ಕೇಳಿ ಸಂತೋಷವಾಯಿತು. ನಿಮ್ಮ ಈ ನಿರೂಪಣೆ ನಮ್ಮ ಮುಖದ ಮಂದಹಾಸಕ್ಕೆ ಕಾರಣ ಆಗಿದೆ ಅಂತ ಹೇಳಿದ್ರೆ, ಗಾನಸುಮ್ಮ ಪಟ್ಟ ಸೋಮನಹಳ್ಳಿ ಕೊನೆಯ ಮೂರು ಹಾಡುಗಳು ನಾದೋಪಾಸನೆಯಲ್ಲಿ ಅದ್ಭುತವಾಗಿತ್ತು ಅಂತ ಹೇಳಿ ಧನ್ಯವಾದವನ್ನು ಹೇಳಿದರೆ, ನೀವು ನುಡಿಮುತ್ತುಗಳನ್ನು ಹೇಳಿದ್ರಿ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅಂತ ಪ್ರಕಾಶ್ ಅಯ್ಯನಹಳ್ಳಿ ಇವರ ಸಂದೇಶ ಹೇಳುತ್ತೆ. ಮತ್ತೊಬ್ಬರು ಪೊಲೀಸ್ ಕ್ವಾರ್ಟರ್ಸ್ ಹೊಸಕೋಟೆ ಎಂ ಪಿ ಹನುಮಂತ ಅವರು, ನುಡಿಮುತ್ತು ಹಾಡುಗಳು ಎಲ್ಲವೂ ಕೂಡ ಚಂದ ಅಂತ ಹೇಳ್ತಾರೆ. ಬಾಗಲಕೋಟೆ ಬನಹಟ್ಟಿ ಅಂಕುಶ್ ಮಹಾದೇವ ಗುಮ್ಮಟಿ, ನಮಸ್ಕಾರ, ನಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ ಜೊತೆಯಾಗಿದ್ದೇವೆ. ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳು, ಸುಂದರವಾದ ನುಡಿಮುತ್ತು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಒಳ್ಳೆ ಮಾಹಿತಿ, ಗುಡ್ ಮಾರ್ನಿಂಗ್ ಅಂತ ಕಬಾಡಿ ವಿನುತ ರವಿ ಕಿಶನ್ ಹರ್ಷ ಮಾಗಡಿ ರೋಡ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ರೆ, ಚಂದ್ರಿಕಾ ಜಗನ್ನಾಥ ನೇರಳಗುಂಡಿಯಿಂದ ಹಾಡುಗಳು, ಕನ್ನಡ ರತ್ನ ಭಂಡಾರ ಎನ್ ಕೆ ಅವ್ರ ಮಾತುಗಳು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಮತ್ತೊಬ್ಬರು ಯಾರೋ ಗೊತ್ತಿಲ್ಲ, ಹೆಸರೇನೂ ಹಾಕಿಲ್ಲ, ಶುಭೋದಯ ಎನ್ ಕೆ ಅವರ ವಿಚಾರ ಚೆನ್ನಾಗಿತ್ತು ಅಂತ ಹೇಳಿದ್ದೀರಾ. ನೀವು ಹೆಸರು ಹಾಕ್ತಾಯಿದ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಹೆಸರು? ಆಮೇಲೆ ಸುರೇಶ್ ಬಿ ಶ್ರೀನಿಧಿ ಸರ್ವಮಂಗಳ ಬಿ ಟಿ ಎಂ ಲೇಔಟ್ನಿಂದ, ಶುಭೋದಯ ನಾದೋಪಾಸಿನಿಯಲ್ಲಿ ಭಕ್ತಿಗೀತೆ ಎನ್ ಕೆ ಅವರ ಕನ್ನಡ ರತ್ನ ಭಂಡಾರ ಅರ್ಥಪೂರ್ಣವಾಗಿತ್ತು ಅಂತ ಹೇಳ್ತಾರೆ. ಜಿ ಮಹಾಂತೇಶ ಸಿ ಎಂ ಲೇಔಟ್ ಹಿರಿಯೂರು, ವಿವಿಧ ಭಾರತಿ ಆಕಾಶವಾಣಿ ಮಂಗಳವಾರದ ಬೆಳಗಿನ ವಂದನೆಗಳು ಅಂತ ಹೇಳಿದ್ರೆ, ಹರಿಪ್ರಕಾಶ್ ಅವರು ಮಲ್ಲೇಶ್ವರಂಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ರೆ, ಎನ್ ಕೆ ಅವರ ಥಿಯರಿ ಬಹಳ ಸೊಗಸಾಗಿತ್ತು, ಧನ್ಯವಾದಗಳು ವಿವಿಧ ಭಾರತಿ ಅಂತ ಹೇಳ್ತಾರೆ. ಪ್ರೇರಣಾ ಅವರು ಹೊಸೇಕರ ಇವರು ಕೂಡ ವಿವಿಧ ಭಾರತಿ ವಿಭಾಗದ ಮಂಡಳಿಯ ಎಲ್ಲ ಕೇಳುಗರಿಗೆ ಶುಭೋದಯ ಅಂತ ಹೇಳಿದ್ರೆ, ನೆಲ ರಾಮಮೂರ್ತಿ ಅವರು ನಲ್ ಬೆಳಗು ಇಂದಿನ ನಾದೋಪಾಸನೆ ಭಕ್ತಿ ರಸದಲ್ಲಿ ಮಿಂದ ಹಾಗೆ ಅನುಭವ ನೀಡಿದ್ವು, ಜೊತೆಗೆ ನುಡಿಮುತ್ತುಗಳು ಚಿಂತನೀಯ ಭಾವ ಗಾನಯಾನ ಜೊತೆಗೆ ಅದರೊಂದಿಗೆ ಬಂದಂತಹ ವಿಮರ್ಶಾತ್ಮಕ ಮಾಹಿತಿ ಕೂಡ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಬಸಯ್ಯ ಸ್ವಾಮಿ ಬೀದರ್ ಇಮಾಮಾಬಾದ್ನಿಂದ, ಚೆನ್ನಾಗಿತ್ತು ಕಾರ್ಯಕ್ರಮ, ಭಾವಗೀತೆಗಳು ಸೊಗಸಾಗಿತ್ತು ಅಂತ ಹೇಳ್ತಾರೆ. ಪ್ರಸನ್ನ ಅವರು ಯಲಹಂಕದಿಂದ, ನಾದೋಪಾಸನೆ ಚೆನ್ನಾಗಿತ್ತು ಅಂತ ಹೇಳಿ ಧನ್ಯವಾದವನ್ನು ಹೇಳಿದ್ದಾರೆ. ಅನಂತಕುಮಾರ್ ಅರಸ್ ಕಡಬ ಗುಬ್ಬಿ ತಾಲೂಕಿನಿಂದ, ಭಾವಸ್ಪಂದನ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ದೀರಾ, ಧನ್ಯವಾದಗಳು. ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ಚಿತ್ರಗೀತೆ ಭಕ್ತಿಗೀತೆ ಕನ್ನಡ ರತ್ನ ಭಂಡಾರ ನಾದೋಪಾಸನೆ ಎಲ್ಲವೂ ಸೊಗಸಾಗಿತ್ತು ಅಂತ ಹೇಳಿದಿರಿ. ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ, ಶುಭೋದಯ ಚೆನ್ನಾಗಿತ್ತು ಅಂತಾರೆ.
ಬಾಲಕೃಷ್ಣ ಮುದುಕಣ್ಣ ಕಲಬುರಗಿಯಿಂದ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯದಿಂದ, ವಾಣಿಶ್ರೀ ಧಾರವಾಡದಿಂದ ಕಾಂತನಿಲ್ಲದ ಮೇಲೆ ಏಕಾಂತ ವೇತಕ್ಕೆ ಸೂಪರ್ ಹಾಡು ಅಂತ ಹೇಳ್ತಾರೆ. ಮತ್ತು ಸಂಧ್ಯಾ ಮೋಹನ್ ಇವರು ಕೂಡ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿ ತುಂಬ ಜನರ ಸಂದೇಶ ಓದಲಿಕ್ಕೆ ಬಾಕಿ ಇದೆ. ಇವಾಗ ಒಂದು ಚಂದದ ಹಾಡನ್ನು ಕೇಳೋಣ. ಹಾಡನ್ನು ಕೇಳಿದ ನಂತರ ನಿಮ್ಮ ಸಂದೇಶಗಳ ಜೊತೆಗೆ ಹಾಡು, ಮಾತು, ಮಾಹಿತಿ ಎಲ್ಲವೂ ಕೂಡ ಮುಂದುವರಿತಾ ಇರುತ್ತೆ. ಪಾಂಡವ ಚಿತ್ರದ ಗೀತೆ ಇದು. ಹೇಮಂತ್ ಹಾಗೂ ನಂದಿತ್ ಅವರ ಧ್ವನಿ, ಸಾಹಿತ್ಯ ಹಂಸಲೇಖ ಅವರದ್ದು, ಗೋಪಿಕೃಷ್ಣ ಅವರ ಸಂಗೀತ ಸಂಯೋಜನೆ.

0: ಜೀವನದ ಯಶಸ್ಸಿನ ಗುಟ್ಟುಗಳಲ್ಲಿ ನಾವು ತಿನ್ನುವ ಆಹಾರವೂ ಒಂದು. ಊಟ ಬಲ್ಲವನಿಗೆ ರೋಗವಿಲ್ಲ ಎಂದಿದ್ದಾರೆ ಹಿರಿಯರು.
1: ಅಸುರಕ್ಷಿತ ಆಹಾರ ಮತ್ತು ಅಶುದ್ಧ ನೀರಿನ ಸೇವನೆ ಅಪಾಯಕಾರಿ. ಹೆಚ್ಚು ಹೆಚ್ಚು ತರಕಾರಿ ಹಣ್ಣು ಹಂಪಲುಗಳನ್ನು ಬಳಸಿ ಸಾಕಷ್ಟು ನೀರನ್ನೂ ಕುಡಿಯಿರಿ. ಆಹಾರ ಪದಾರ್ಥಗಳನ್ನು ವ್ಯರ್ಥ ಪೋಲು ಮಾಡದೆ ಪುನರ್ಬಳಕೆಯ ವಿಧಾನಗಳನ್ನು ತಿಳಿದುಕೊಳ್ಳಿ.
0: ಆಹಾರ ಪದಾರ್ಥಗಳನ್ನು ಗೌರವಿಸಿ, ಅದು ನಿಮ್ಮ ಗೌರವ ಉಳಿಸುತ್ತದೆ. ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅನುಸರಿಸಿ ರೋಗಗಳಿಂದ ದೂರವಿರೋಣ.

ಸಮಯ ಆಗಿದೆ 8:15. ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರವನ್ನ ಕೇಳೋಣ. ಮತ್ತೆ 8:30 ದಿಂದ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುತ್ತೆ.

ಕೋಗಿಲೆಯ ಗಾನ ವಿಧ ವಿಧ ಸದಾ ವೈವಿಧ್ಯತೆಯನ್ನು ತರುವ ಬಾನುಲಿ ಇದು ವಿವಿಧ ಭಾರತಿ. ಬೆಳಗಿನಿಂದಾನು ಕೂಡ ಕಾರ್ಯಕ್ರಮವನ್ನು ಕೇಳ್ತಾ ನೀವು ಕೂಡ ನಮ್ಮ ಜೊತೆಗೆ ಹೆಜ್ಜೆ ಹಾಕ್ತಾ ಇದ್ದೀರಾ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿತಾ ಇದೆ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ ಸುಸ್ವಾಗತ.

ಚಿತ್ರಗೀತೆಗಳನ್ನ ಕೇಳ್ತಾ ಅದರ ಜೊತೆಗೆ ಒಂದಷ್ಟು ದಿನ ವಿಶೇಷಗಳನ್ನು ಕೂಡ ಗಮನಿಸ್ತಾ ಹೋಗೋಣ. ಪ್ರೀತಿ ನೀ ಇಲ್ಲದೆ ನಾ ಹೇಗಿರಲಿ ಚಿತ್ರದ ಒಂದು ಹಾಡು ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದದ್ದು, ಚೈತನ್ಯ ಅವರ ಸಂಗೀತ ಇದೆ, ಹಾಡಿಗೆ ದನಿಯಾಗಿದ್ದಾರೆ ಚಿತ್ರಾ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಕೇಳ್ತಾ ಸಾಕ್ತಾ ಇದ್ದೇವೆ ನಾವು. ಆಗಸ್ಟ್ ತಿಂಗಳ 11ನೆಯ ತಾರೀಕು ಈ ದಿನದಲ್ಲಿ ಇದ್ದೇವೆ ಶುಭೋದಯ ಕರ್ನಾಟಕದಲ್ಲಿ ಚಿತ್ರಗೀತೆಗಳ ಜೊತೆಗೆ. ಇವತ್ತಿನ ವಿಶೇಷತೆ ಏನಾದರೂ ಇದೆಯಾ ಅಂತ ನಾವು ಗಮನಿಸಿದರೆ ಸಾಕಷ್ಟು ವಿಶೇಷಗಳನ್ನು ಕಾಣಬಹುದು. ಆಗಸ್ಟ್ 11ಕ್ಕೆ ಜನಿಸಿದವರು ಭಾರತೀಯ ಪತ್ರಕರ್ತ ರಾಜತಾಂತ್ರಿಕ ಪ್ರೇಮ್ ನಾರಾಯಣ್ ಭಾಟಿಯ. ಇವರ ಜನ್ಮದಿನ ಆಗಸ್ಟ್ 11. ಪ್ರೇಮ್ ನಾರಾಯಣ್ ಭಾಟಿ ಅವರು 2 ದಶಕಗಳ ಕಾಲ ರಾಜತಾಂತ್ರಿಕರಾಗಿ ಕೆಲಸ ಮಾಡಿದರು. ಕೀನ್ಯಾ ಮತ್ತು ಸಿಂಗಾಪುರಕ್ಕೆ ಭಾರತದ ಹೈಕಮಿಷನರ್ ಆಗಿದ್ದರು. ದೇಶದ ಮೊದಲ ಪ್ರಧಾನಿಯಾಗಿದ್ದಂತಹ ಜವಾಹರಲಾಲ್ ನೆಹರು, ಆನಂತರ ಬಂದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾಗಾಂಧಿ ಅವರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದರು ಪತ್ರಕರ್ತರಾದ ಪ್ರೇಮ್ ನಾರಾಯಣ್ ಭಾಟಿ ಅವರು. 1957ರಲ್ಲಿ ಪತ್ರಿಕೋದ್ಯಮದಲ್ಲಿ ಇವರದ್ದು ಅಗ್ರಸ್ಥಾನದಲ್ಲಿದ್ದಂಥ ಹೆಸರಾಗಿತ್ತು. ಪ್ರೇಮ್ ಭಾಟಿ ಅವರ ಸ್ಮಾರಕ ಟ್ರಸ್ಟನ್ನು ಆರಂಭಿಸಿ ಅವರನ್ನು ಗೌರವಿಸಲಾಗಿದೆ. ಇತಿಹಾಸದಲ್ಲಿ ಪತ್ರಕರ್ತ ಪ್ರೇಮ್ ಭಾಟಿಯ ಅವರದ್ದು ಮರೆಯಲಾಗದಂತಹ ಹೆಸರು. ಭಾರತೀಯ ಪತ್ರಕರ್ತ ರಾಜತಾಂತ್ರಿಕ ಪ್ರೇಮ್ ನಾರಾಯಣ್ ಭಾಟಿ ಅವರ ಜನ್ಮದಿನ ಆಗಸ್ಟ್ 11. ಹಾಗೆಯೇ ಕಂಪ್ಯೂಟರ್ ಯುಗದ ದಾರ್ಶನಿಕ ಅಂತಲೇ ಕರೆಯಲ್ಪಡುವ ಸ್ಟೀವ್ ಓಜ್ನಿಯಾಕ್ 1950ರಲ್ಲಿ ಜನಿಸಿದವರು. ಹೌದು, ಕಂಪ್ಯೂಟರ್ ಯುಗದ ದಾರ್ಶನಿಕ, ಅದರಲ್ಲೂ ವಿಶೇಷವಾಗಿ ಪರ್ಸನಲ್ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಹೊಸ ಹಾದಿಯನ್ನು ತೋರಿದವರು ಸ್ಟೀವ್ ಓಜ್ನಿಯಾಕ್. ಅವರ ಜನ್ಮದಿನ ಕೂಡ ಆಗಸ್ಟ್ 11ಕ್ಕೆ.

ಇನ್ನು ಬಾಲಿವುಡ್ ನಟ ನಿರ್ಮಾಪಕ ಸುನಿಲ್ ಶೆಟ್ಟಿಯವರ ಜನ್ಮದಿನ ಕೂಡ ಆಗಸ್ಟ್ 11 1961 ಮಂಗಳೂರಿನ ಮುಲ್ಕಿಯಲ್ಲಿ ಜನಿಸಿದ್ರು. ಇವರು ಮೂಲತಃ ಕರ್ನಾಟಕದವರಾದರೂ ಕೂಡ ಇವರ ಕುಟುಂಬ ಮುಂಬೈಗೆ ಹೋಗಿ ನೆಲೆಸಿತು. ಹಾಗಾಗಿ ಬಾಲಿವುಡ್ ನಟ ಅಂತಲೇ ಹೆಸರಾಗಿದ್ದಾರೆ ಸುನಿಲ್ ಶೆಟ್ಟಿ.

ಗಂಧವತಿ ಈ ಪೃಥ್ವಿ ನಮ್ಮನೆಲ್ಲ, ಇದು ಜೋಗ್ ಫಾಲ್ಸ್ ಚಿತ್ರದಿಂದ ಆರಿಸಿಕೊಂಡ ಹಾಡು. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದಿದ್ರು, ಮನುಮೂರ್ತಿಯವರ ಸಂಗೀತ ಇತ್ತು, ರಾಜೇಶ್ ಕೃಷ್ಣನ್ ಅವರು ಹಾಡಿಗೆ ದನಿಯಾಗಿದ್ರು. 8:44 ಸಮಯ, ವಿವಿಧ ಭಾರತಿಯಲ್ಲಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ಆಗಸ್ಟ್ ತಿಂಗಳು ಅಂತ ಹೇಳಿದ್ರೆ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಪ್ರಮುಖವಾದ ತಿಂಗಳು. ಅದರಲ್ಲೂ ಸಾಕಷ್ಟು ದೇಶ ಭಕ್ತರು ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ. ಹಾಗೆ ಆಗಸ್ಟ್ 11 ಈ ದಿನ ದೇಶಕ್ಕಾಗಿ ದುಡಿದವರಲ್ಲಿ ಮಡಿದವರಲ್ಲಿ ಒಬ್ಬರು ಖುದಿರಾಮ್ ಬೋಸ್ ಅವರು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಬಹಳ ಚಿಕ್ಕ ವಯಸ್ಸಿನ ಮಹಾನ್ ಕ್ರಾಂತಿಕಾರಿ, ಅಪ್ರತಿಮ ವೀರ. ಇವರು ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಬರೀ 18 ವರ್ಷ 8 ತಿಂಗಳು 8 ದಿನಗಳಲ್ಲಿ, ಅಂದರೆ ಅತ್ಯಂತ ಸಣ್ಣ ವಯಸ್ಸಿಗೆ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂತಹ ವೀರ ಖುದಿರಾಮ್ ಬೋಸ್ ಅವರು. ಇವರು 1889 ಡಿಸೆಂಬರ್ 3 ಪಶ್ಚಿಮ ಬಂಗಾಳದ ಮಿಡ್ನಾಪುರದಲ್ಲಿ ಜನಿಸಿದರು. ತಂದೆ ತ್ರೈಲೋಕ್ಯನಾಥ್ ಬೋಸ್ ಮತ್ತು ತಾಯಿ ಲಕ್ಷ್ಮೀ ಪ್ರಿಯಾದೇವಿ ಅಂತ. ಚಿಕ್ಕ ವಯಸ್ಸಿಗೇನೆ ಪೋಷಕರನ್ನು ಕಳ್ಕೊಂಡು ಕುಟುಂಬದವರ ಆಶ್ರಯದಲ್ಲಿ ಬೆಳೀತಾರೆ. ಖುದಿರಾಮ್ ಬೋಸ್ ಅವರು ಅರವಿಂದ ಘೋಷ್ ಮತ್ತು ಸೋದರಿ ನಿವೇದಿತ ಅವರ ಭಾಷಣಗಳಿಂದ ಪ್ರೇರಿತರಾಗಿದ್ದರು. ಹಾಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತಾವು ಕೂಡ ಭಾಗವಹಿಸಿದ್ರು. ಬ್ರಿಟಿಷ್ ವಿರೋಧಿ ಕರಪತ್ರಗಳನ್ನು ಹಂಚಿ ಅವರು ಬಂಧನಕ್ಕೆ ಒಳಗಾಗಿದ್ದರು. ಆಮೇಲೆ ಒಂದು ಸಂಘಟನೆಯನ್ನು ಕೂಡ ಸೇರಿಕೊಳ್ತಾರೆ. ಆ ಕಾಲಕ್ಕೆ ಭಾರತೀಯ ಹೋರಾಟಗಾರರಿಗೆ ಸಾಕಷ್ಟು ಕಠಿಣ ಶಿಕ್ಷೆಯನ್ನು ಬ್ರಿಟಿಷರು ಕೊಡ್ತಾ ಇದ್ರು. ಹೀಗಾಗಿ 1908 ಏಪ್ರಿಲ್ 30 ಖುದಿರಾಮ್ ಬೋಸ್ ಅವರ ಒಂದು ಸಂಗಡಿಗರ ಜೊತೆಗೆ ಇವರಿರಬಹುದು ಅಂತ ಹೇಳಿ ಇವರನ್ನು ಕೊಲ್ಲುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಇದರಲ್ಲಿ ಅವರು ಯಶಸ್ವಿ ಆಗೋದಿಲ್ಲ. 11 ಆಗಸ್ಟ್ 1908 ಮುಜಾಫರ್ ಜೈಲಿನಲ್ಲಿ ಅವರನ್ನು ಇಟ್ಟು ಅವರನ್ನು ಗಲ್ಲಿಗೇರಿಸಲಾಯಿತು. ಅಂದರೆ ಖುದಿರಾಮ್ ಬೋಸ್ ಅವರು ಯಾವಾಗಲೂ ಕೂಡ ದೇಶಕ್ಕಾಗಿ ಮಡಿಯುವಲ್ಲಿ ಸದಾ ಸಿದ್ಧರಾಗಿರುತ್ತಾ ಇದ್ರು. ಹಾಗಾಗಿ ಅವರನ್ನು ಜೈಲಿಗೇರಿಸುವಂತಹ ಸಂದರ್ಭದಲ್ಲಿಯೂ ಕೂಡ ಅವರು ಹೆದರದೆ ಕೈಯಲ್ಲಿ ಭಗವದ್ಗೀತೆಯನ್ನು ಹಿಡ್ಕೊಂಡು ಮುಖದಲ್ಲಿ ಮಂದ ಹಾಸವನ್ನು ಬಿರುತ್ತಾ ಒಂದೇ ಮಾತರಂ ಅಂತ ಹೇಳಿ ಪ್ರಾಣತ್ಯಾಗವನ್ನು ಮಾಡಿದರು.

0: ದೇಶಪ್ರೇಮ ಎಂಬ ಪದದ ಅರ್ಥ ಬಹು ವಿಶಾಲವಾದುದು. ನಾಡಿನ ಪರಿಸರ, ಭಾಷೆ, ಸಂಸ್ಕೃತಿ, ಜನ ಜನ ಜೀವನ ಎಲ್ಲವನ್ನೂ ಪ್ರೀತಿಸುವುದು ದೇಶಪ್ರೇಮ.
1: ಹಿಂದು ರಾಷ್ಟ್ರ ರಥೋತ್ಸವ, ಬನ್ನಿ ರಥವನೆಳೆಯುವ
0: ಸಹಬಾಳ್ವೆಯು ದೇಶಪ್ರೇಮದ ಬಹುಮುಖ್ಯ ಭಾಗ. ಮತಧರ್ಮಗಳ ತಿರುಳನ್ನು ತಿಳಿದು ಬದುಕೋಣ, ನಾವೆಲ್ಲ ಭಾರತೀಯರು ಎಂಬುದನ್ನು ನಿಜದ ನಡವಳಿಕೆಯಲ್ಲಿ ಆಚರಿಸಿ ತೋರಿಸೋಣ. ಮತೀಯ ಸಾಮರಸ್ಯ, ರಾಷ್ಟ್ರೀಯ ಏಕತೆ ನಮ್ಮೆಲ್ಲರ ಗುರಿಯಾಗಲಿ.

ಆಗಸ್ಟ್ 11 ಮಂಗಳವಾರ ಈ ಪ್ರಸಾರದಲ್ಲಿ ಅಂದರೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ದಿನ ವಿಶೇಷ ಇನ್ನೇನಾದರೂ ಇದೆಯಾ ಅಂತ ನಾವು ಹುಡುಕಿದಾಗ ನಮಗೆ ಮತ್ತೊಂದು ವಿಶೇಷತೆ ಸಿಗುತ್ತೆ. 1942 ಆಗಸ್ಟ್ 11 ಜನಿಸಿದವರು ಟಿ ಎಚ್ ವಿನಾಯಕರಾಮ್. ಇವರು ಘಟಂ ವಾದಕರು, ಪಕ್ಕು ವಿನಾಯಕರಾಮ್ ಅಂತಾನೆ ಹೆಸರಾಗಿದ್ದಾರೆ. ದೇಶದ ಪ್ರಸಿದ್ಧ ಘಟಂ ವಾದಕರು ವಿಕ್ಕು ವಿನಾಯಕ್ ರಾಮ್ ಅಂತ. ಇವರಿಗೆ ಗ್ರಾಮಿ ಪ್ರಶಸ್ತಿ ಕೂಡ ಬಂದಿದೆ. ಅತ್ಯಂತ ಬಹಳ ಸೊಗಸಾಗಿ ಘಟಂ ನುಡಿಸುವುದರಲ್ಲಿ ಹೆಸರಾಗಿದ್ದಾರೆ ಟಿ ಎಚ್ ವಿನಾಯಕ್ ರಾಮ್. ಅವರ ಜನ್ಮದಿನ ಆಗಸ್ಟ್ 11.

ನಮ್ಮ ಪ್ರಾಚೀನ ಕಲೆಗಳು, ವಾಸ್ತುಶಿಲ್ಪ, ನೃತ್ಯ, ಪುರಾಣಗಳು ಸಾರುವ ಶುಭ ಸಂದೇಶಗಳನ್ನು ಮೈಗೂಡಿಸಿಕೊಂಡು ನಮ್ಮ ಮಕ್ಕಳು ಬೆಳೆಯಲಿ. ಭಾವಿ ಭಾರತ ಖಂಡಕ್ಕೆ ಸದೃಢ ಸುಸಂಸ್ಕೃತ ಪ್ರಜೆಗಳನ್ನು ನೀಡುವ ಹೊಣೆ ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆಯದು.

ದೇವರಾಣಿ ಚಲುವೆ ಎನ್ನುವ ಗೀತೆಯನ್ನ ಕೇಳಿದ್ರಿ. ಓಕೆ ಸರ್ ಓಕೆ ಚಿತ್ರದ ಹಾಡು ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿತ್ತು. ಶಶಾಂಕ್ ಅವರ ಸಾಹಿತ್ಯ, ನಾಗ್ ಮಹೇಶ್ ಅವರ ಸಂಗೀತವಿತ್ತು. ಸರದಾರ ಚಿತ್ರದ ಗೀತೆ ರಾಜೇಶ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಕಣ್ಣಿನಲ್ಲಿ ಪ್ರೀತಿ ಇದೆ ಈ ಗೀತೆ ಕೇಳಿ ಬಂತು. ಕೆ ಕಲ್ಯಾಣ್ ಅವರು ಬರೆದಿದ್ರು ಗೀತೆಯನ್ನ, ವೆಂಕಟ್ ನಾರಾಯಣ್ ಅವರ ಸಂಗೀತ ಸಂಯೋಜನೆ ಇತ್ತು. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 8:59:50.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಗುಡ್ ಮಾರ್ನಿಂಗ್, ನಮಸ್ಕಾರ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. 9:20 ಸೆಕೆಂಡುಗಳಾಗಿದೆ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈಗಾಗಲೇ ನಮಗೆಲ್ಲ ಗೊತ್ತಾಗಿದೆ, ವಂದೇ ಮಾತರಂ ಈ ದೇಶಭಕ್ತಿ ಗೀತೆ 1875 ಬರೆದದ್ದು. 2026 ಕೂಡ ನಾವು ಈ ವಂದೇ ಮಾತರಂ ದೇಶಭಕ್ತಿ ಗೀತೆಯನ್ನು ನೆನಪಿಸ್ಕೊಳ್ತೇವೆ, ಹಾಡ್ತೇವೆ. ಹೀಗೆ 150 ಕಳೆದರೂ ಕೂಡ ಈ ವಂದೇ ಮಾತರಂ ಅನ್ನುವ ದೇಶಭಕ್ತಿ ಗೀತೆಯನ್ನು ನೆನಪಿಸ್ಕೊಂಡು ಹಾಡುವ

ನಮ್ಮ ಭಾರತ ಚಿತ್ರದ ಶೀರ್ಷಿಕೆ ಹಾಡು ಕೇಳಿದ್ರಿ. ಅನೂಪ್ ಚಂದ್ರನ್ ಅವರು ಧ್ವನಿಯಾಗಿದ್ರು. ಕುಮಾರಸ್ವಾಮಿ ಅವರು ಬರೆದ ಗೀತೆ, ಕುಮಾರ್ ಈಶ್ವರ್ ಅವರ ಸಂಗೀತ ಸಂಯೋಜನೆ ಇತ್ತು. ವಂದೇ ಮಾತರಂ, ವಂದೇ ಮಾತರಂ ಅನ್ನೋದು ಪಶ್ಚಿಮ ಬಂಗಾಳದ ಕವಿ, ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಹೌದು, ಬಂಕಿಮಚಂದ್ರ ಚಟರ್ಜಿಯವರು ರಚಿಸಿದ ಜಾಗೃತಿ ಮೂಡಿಸುವಂತಹ ಗೀತೆ ವಂದೇ ಮಾತರಂ. ವಂದೇ ಮಾತರಂ ಲಕ್ಷಾಂತರ ಭಾರತೀಯರ ಒಂದೇ ಮಾತರಂ ಅನ್ನುವ ಉದ್ಘೋಷ ಆವತ್ತಿನ ಕಾಲಕ್ಕೆ ಬ್ರಿಟಿಷರ ಕಿವಿಗೆ ಕಾದ ಸೀಸ ಸುರಿದ ಹಾಗೆ ಭಾಸವಾಗ್ತಾ ಇತ್ತು ಅಂತ ಹೇಳಿದ್ರೆ, ಆ ಒಂದೇ ಮಾತರಂನ ಶಕ್ತಿ ಎಷ್ಟಿತ್ತು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬಹುದು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಂದೇ ಮಾತರಂ ದೇಶಭಕ್ತಿ ಗೀತೆ 1875 ಬರೆದದ್ದು. 2026 ಕೂಡ ನಾವು ವಂದೇ ಮಾತರಂನ ನೆನ್ಪಿಟ್ಕೊಂಡು ಹಾಡುವಂತಹ ರೀತಿಯೇ ವಿಶೇಷ. ವಂದೇ ಮಾತರಂ ಗೀತೆಗೆ 150 ವರ್ಷಗಳ ಇತಿಹಾಸವಿದೆ. ಈ ಬಗ್ಗೆನೆ ಸ್ವಲ್ಪ ಮಾತಾಡ್ತಾ

ಸಾಗೋಣ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ. ಒಂದು ಕಾದಂಬರಿಯಲ್ಲಿ ಬರುವಂತಹ ಒಂದು ಗೀತೆ, ದೇಶಭಕ್ತಿ ಗೀತೆ, 150 ವರ್ಷಗಳ ನಂತರವೂ ಕೂಡ ಪ್ರಸ್ತುತವಾಗಿದೆ. ಒಂದೇ ಮಾತರಂನ ಇಡೀ ವರ್ಷಗಳ ಕಾಲ ನಾವೆಲ್ಲ ಹಾಡಿದ್ದೇವೆ, ಶಾಲೆ ಕಾಲೇಜುಗಳಲ್ಲಿ ಸಂಭ್ರಮಿಸಿದ್ದೇವೆ. ಹೀಗಾಗಿ ವಂದೇ ಮಾತರಂಗೆ ವಿಶೇಷ ಗೌರವ ಪ್ರಾಪ್ತವಾಗಿದೆ. ಭಾರತದಲ್ಲಿ ಚಿರಪರಿಚಿತವಾಗಿದೆ ವಂದೇ ಮಾತರಂ. ಸ್ವಾತಂತ್ರ್ಯಕ್ಕಿಂತ ಮೊದಲು ಬಂಕಿಮಚಂದ್ರ ಚಟರ್ಜಿಯವರು ಬಂಗಾಳದಲ್ಲಿ ನಡೀತಾ ಇದ್ದಂತಹ ದುರ್ಗಾ ಪೂಜೆಯ ಸಂದರ್ಭದಲ್ಲಿ, ಅಂದರೆ ಈಗಾಗಲೇ ಹೇಳಿದ ಹಾಗೆ 1875 ವಂದೇ ಮಾತರಂ ಗೀತೆಯನ್ನು ರಚಿಸಿದರು. ಆಮೇಲೆ ಅದು ಆನಂದ ಮಠ ಅನ್ನುವ ಒಂದು ಕಾದಂಬರಿಯಲ್ಲಿ ಕೂಡ ಬಳಕೆಯಾಯಿತು. ಅದಾದ ನಂತರ ಬೇರೆ ಬೇರೆ ದೇಶ ಭಕ್ತಿಯ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಹೋರಾಟಗಳಲ್ಲಿ ವಂದೇ ಮಾತರಂ ಗೀತೆಯನ್ನು ಗುಂಪು ಗುಂಪಾಗಿ ಸಾಮೂಹಿಕವಾಗಿ ಹಾಡುವಂತಹ ಪರಿಪಾಠ ಆರಂಭವಾಯಿತು.

ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು.

0: ವಂದೇ ಮಾತರಂ ಅನ್ನೋದು ಕಾದಂಬರಿಯಲ್ಲಿ ಬರುವ ಗೀತೆ. ಅದು 150 ವರ್ಷಗಳು ಕಳೆದರೂ ಮತ್ತೆ ಮತ್ತೆ ಹಾಡ್ತಾ ಮತ್ತೆ ಮತ್ತೆ ಕೇಳ್ತಾ ಇದೆ. ಅಂದರೆ ಆ ದೇಶಭಕ್ತಿ ಗೀತೆಯ ಮಹತ್ವ ನಮಗೆಲ್ಲ ಗೊತ್ತೇ ಇದೆ. ಪ್ರತಿದಿನ ಬೆಳಗ್ಗೆ 5:55 ದೇಶದ ಆಕಾಶವಾಣಿಯಲ್ಲಿ ತಪ್ಪದೆ ಮೊಳಗುವುದು ಇದೇ ವಂದೇ ಮಾತರಂ.
1: ಭಾರತದ ಕೀರ್ತಿ, ಭಾರತದ ಶಕ್ತಿ,
2: ಭಾರತದ ಸಂಕೇತ, ಭಾರತೀಯತೆಯ ದ್ಯೋತಕ.
3: ಇದುವೇ ನಮ್ಮ ಬಾವುಟ.
1: ಆಗಸ್ಟ್ 15 ಸ್ವಾತಂತ್ರ್ಯದ ಸಂಭ್ರಮದ ಉತ್ಸವ.
4: ಜಯ ಭಾರತೀ, ಜಯ ಘೋಷವೇ.
3: ಈ ಉತ್ಸವಕ್ಕೆ ಸಾಕ್ಷಿಯಾಗಲಿ ನಿಮ್ಮ ಮನೆ ಮನ.
1: ಪ್ರತಿಯೊಬ್ಬರ ಮನೆ ಮೇಲೆ ಹಾರಾಡಲಿ ಭಾರತದ ಬಾವುಟ.
0: ಒಂದೇ ಮಾತರಂ ಈ ದೇಶಭಕ್ತಿ ಗೀತೆಯಲ್ಲಿ 6 ಚರಣಗಳನ್ನು ನಾವು ಗಮನಿಸಬಹುದು. ಮೊದಲ 2 ಚರಣಗಳಲ್ಲಿ ತಾಯಿಯ ಪ್ರಾಕೃತಿಕ ಸೌಂದರ್ಯವನ್ನು ವರ್ಣಿಸಲಾಗಿದೆ. 3ನೆಯ ಚರಣದಲ್ಲಿ, ಅಂದರೆ ಮೊದಲ ಚರಣದಲ್ಲಿ, ದೇಶವನ್ನು ತಾಯಿ ಅಂತ, ಪ್ರಜೆಗಳೆಲ್ಲರೂ ಅವಳ ಮಕ್ಕಳು ಅಂತ, ಪರಕೀಯರ ಹಿಡಿತದಲ್ಲಿರುವ ತಾಯಿ ಭಾರತಿ, ನೀನು ಅಬಲೆ ಅಲ್ಲ, ನಿನ್ನನ್ನು ರಕ್ಷಿಸುವುದಕ್ಕೆ ಸಾಕಷ್ಟು ಕೈಗಳು ನಿನ್ನನ್ನು ಕಾಪಾಡುವುದಕ್ಕೆ ಮುಂದೆ ಬರ್ತವೆ ಅನ್ನುವ ಒಂದು ಭಾವವನ್ನು ತುಂಬಿದ್ದಾರೆ. ಹಾಗೆ 4ನೆಯ ಚರಣದಲ್ಲಿ ಜ್ಞಾನವನ್ನು, ಧರ್ಮವನ್ನು, ಕಲೆ ಇವೆಲ್ಲವೂ ಕೂಡ ನಮ್ಮ ತಾಯ್ನಾಡಿನಲ್ಲಿ ನೆಲೆಗೊಂಡಿದೆ. ಎಲ್ಲ ದೇವಸ್ಥಾನಗಳಲ್ಲಿ ಆ ತಾಯಿಯ ಮೂರ್ತಿಯನ್ನು ನಾವು ಪೂಜಿಸ್ತೇವೆ. ತಾಯಿ ದುರ್ಗೆ, ಲಕ್ಷ್ಮಿ, ಸರಸ್ವತಿ ಅಂತ ಹೇಳ್ತಾ ಧರ್ಮ, ಹೃದಯ, ಪ್ರಾಣ ಇವೆಲ್ಲವೂ ಈ ತಾಯಿಯ ನೆಲೆವೀಡು ಅಂತ ಹೇಳಿ ತಾಯಿಯನ್ನ ಕೊಂಡಾಡುವಂಥ ದೈವಿಕ ಗುಣಗಳಿರುವಂಥ ಭಾರತ ಮಾತೆ, ನೀನು ಬಹುಮುಖಿ, ಪರಾಕ್ರಮಶಾಲಿ ಗುಣಗಳ ಶಕ್ತಿಯ ತಾಯ್ನಾಡು ಅನ್ನುವ ಭಾವವನ್ನು ನಾವು ಒಂದೇ ಮಾತರಂನಲ್ಲಿ ಗುರುತಿಸಬಹುದು.
4: ಜಯ ಹೇ ಭಾರತ.

ಜೈ ಹಿಂದ್ ಚಿತ್ರದ ಹಾಡು ನೀವು ಕೇಳಿದ್ದು ಹೇಮಂತ್ ಮತ್ತು ಸಂಗಡಿಗರು ಧ್ವನಿಯಾಗಿದ್ರು. ಸರಸ್ವತಿ ಪುತ್ರ ಅವರು ಬರೆದ ಗೀತೆಗೆ ಕೃಷ್ಣವರ್ಧನ್ ಕುಲಕರ್ಣಿ ಮತ್ತು ವಿಕ್ರಮ್ ಸಿದ್ದೇಶ್ವರ್ ಅವರ ಸಂಗೀತ ಸಂಯೋಜನೆ ಇತ್ತು. ದೇಶಭಕ್ತಿ, ಸ್ವಾತಂತ್ರ್ಯ, ವಂದೇ ಮಾತರಂ, ಈ ಮೂರು ಪದಗಳು ಒಂದಕ್ಕೊಂದು ಬೆಸ್ಕೊಂಡಿದೆ. ಒಂದನ್ನು ಬಿಟ್ಟು ಮತ್ತೊಂದು ಪದವನ್ನು ನಾವು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಒಂದೇ ಮಾತರಂ ಗೀತೆ ಮೊದಲಿನಲ್ಲಿ ದೇಶವನ್ನು ತಾಯಿಯ ಹಾಗೆ ಬಣ್ಣಿಸುತ್ತೆ, ಅದಾದ ನಂತರ ತಾಯಿಯ ಪ್ರಕೃತಿ ಸೌಂದರ್ಯವನ್ನು ಹೇಳುತ್ತೆ. ಪರಕೀಯರ ಹಿಡಿತದಲ್ಲಿರುವ ಭಾರತ ಮಾತೆ, ನೀನು ಅಬಲೆಯಲ್ಲ, ನಿನ್ನನ್ನು ರಕ್ಷಿಸುವುದಕ್ಕೆ ದಶಲಕ್ಷ ಕೈಗಳು ನಿಂತಿವೆ ಅಂತ ಹೇಳ್ತಾ, ಈ ತಾಯಿಯ ನಾಡು ಜ್ಞಾನ ಧರ್ಮ ಕಲೆಯ ನೆಲೆವೀಡು, ಈ ನಾಡಿನಲ್ಲಿ ಎಲ್ಲ ದೇವಾಲಯಗಳಲ್ಲಿ ಆ ತಾಯಿಯನ್ನೇ ನಾವು ಪೂಜಿಸುವುದು, ಅವಳು ದುರ್ಗೆ ಲಕ್ಷ್ಮಿ ಸರಸ್ವತಿ, ಮತ್ತು ಅವಳು ಎಲ್ಲರನ್ನು ಕೂಡ ಪ್ರೀತಿಸ್ತಾಳೆ, ಅವಳು ಬಹುಮುಖಿ ಪರಾಕ್ರಮದ ದೈವಿಕ ಶಕ್ತಿಗಳಲ್ಲಿ ದೈವಿಕ ಗುಣಗಳಿರುವಂಥ ಶಕ್ತಿ ತಾಯ್ನಾಡು ಅನ್ನುವ ಒಂದು ವರ್ಣನೆಯನ್ನು ನಾವು ಗಮನಿಸಬಹುದು. ಹಾಗಾಗಿ 1947 ಮೊದಲು ದೇಶದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಇಡೀ ದೇಶದ ಎಲ್ಲ ಸರಿಸುಮಾರು ಎಲ್ಲ ಕಾರ್ಯಕ್ರಮಗಳ ಆರಂಭದಲ್ಲಿ ಒಂದೇ ಮಾತರಮ್ಮನ್ನು ಹಾಡ್ತಾ ಇದ್ರು. ಈ ಹಾಡಿನಲ್ಲಿ ಆ ಕಾಲಕ್ಕೆ ದೇಶವನ್ನು ಆಳ್ತಾ ಇದ್ದಂತಹ ಬ್ರಿಟಿಷರನ್ನು ಶತ್ರುಗಳ ಹಾಗೆ ಕಾಣಲಾಗ್ತಾ ಇತ್ತು. ಈ ಹಾಡಿನಲ್ಲಿ ಹಿಂದೂ ಧರ್ಮದ ಪ್ರತೀಕಗಳು, ಪ್ರತಿಮೆಗಳು, ಅಂದರೆ ಈಗಾಗಲೇ ಹೇಳಿದ ಹಾಗೆ ದುರ್ಗೆ, ಮಾತೃಭೂಮಿ, ಲಕ್ಷ್ಮಿ, ಸರಸ್ವತಿ ಎನ್ನುವಂತಹ ಎಲ್ಲ ವರ್ಣಗಳನ್ನು ನಾವು ಗಮನಿಸಬಹುದು. ಒಟ್ಟಾರೆಯಾಗಿ ಹಿಂದೂ ರಾಷ್ಟ್ರೀಯತೆ, ದೇಶ ಪ್ರೇಮವನ್ನು ಎಲ್ಲ ಕಡೆಗೆ ಒಂದೇ ಮಾತ್ರ ಗೀತೆಯಲ್ಲಿ ದೇಶಭಕ್ತರು ಹರಡ್ತಾ ಇದ್ದರು.

1997ರಲ್ಲಿ ಬಂದ ಸಿನಿಮಾ ಸೆಂಟ್ರಲ್ ಜೈಲ್ ಚಿತ್ರದ ಗೀತೆ ನೀವು ಕೇಳಿದ್ದು. ಮನು ಮತ್ತು ಸಂಗಡಿಗರು ಧ್ವನಿಯಾಗಿದ್ದರು. ಎಸ್ ಹರೀಶ್ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದರು. ವಂದೇ ಮಾತರಂ ಗೀತೆಯಲ್ಲಿ ಹಿಂದೂ ಧರ್ಮದ ದೇವತೆಗಳು, ಲಕ್ಷ್ಮೀ, ಸರಸ್ವತಿ, ತಾಯಿ, ಈ ಎಲ್ಲ ರೀತಿಯ ಒಂದು ವಿಗ್ರಹಾರಾಧನೆಯನ್ನು, ರಾಷ್ಟ್ರೀಯತೆಯನ್ನು ದೇಶ ಪ್ರೇಮದ ಜೊತೆಗೆ ಬೆರೆಸಿಕೊಟ್ಟಂತಹ ಈ ದೇಶಭಕ್ತಿ ಗೀತೆ, ಇದು ಇದು ಸಂಪೂರ್ಣವಾಗಿ ಹಿಂದೂಗಳಿಗೆ ಸೇರಿದ್ದು. ಹಾಗಾಗಿ ಕೆಲವು ಸಮುದಾಯದವರು ಹಾಡಬಾರ್ದು ಅನ್ನುವ ಒಂದು ಅಭಿಪ್ರಾಯ ಕೂಡ ಆ ಕಾಲಕ್ಕೆ ಕೇಳಿಸ್ಕೊಳ್ತು. ಹಾಗಾಗಿ

ಹಿಂದೂಗಳಲ್ಲದೇ ಇರುವವರು ಈ ಒಂದು ಗೀತೆಯನ್ನು ಹಾಡುವುದು ಬೇಡ ಬೇಕು ಅಂತ ಹೇಳಿ ಒಂದಷ್ಟು ಅನಿಸಿಕೆ ಅಭಿಪ್ರಾಯಗಳು ಕೂಡ ಬಂತು. ಅದಾದ ನಂತರ 1937 ರವೀಂದ್ರನಾಥ್ ಟಾಗೂರ್ ಅವರ ಸಲಹೆಯಂತೆ ಸೂಚನೆಯಂತೆ ಒಂದೆರಡು ಪದ್ಯಗಳನ್ನು ಮಾತ್ರ ಹಾಡಿದ್ರೆ ಸಾಕು ಅನ್ನುವ ಒಂದು ಅಭಿಪ್ರಾಯ ಕೂಡ ಕೇಳಿಬಂತು. ಹಾಗಾಗಿ ಒಂದಷ್ಟು ಸಮುದಾಯದವರು ಈ ಒಂದು ವಂದೇ ಮಾತರಂ ಗೀತೆಯನ್ನು ಪೂರ್ತಿಯಾಗಿ ಹಾಡಬೇಕಾ ಬೇಡವಾ ಅನ್ನುವಂಥ ಒಂದು ಗೊಂದಲ ಕೂಡ ಉಂಟಾಯಿತು. ಆದರೆ ದೇಶದ ವಿಚಾರಕ್ಕೆ ಬಂದಾಗ ಇಲ್ಲಿ ಯಾವ ತಾರತಮ್ಯ ಕೂಡ ಸಲ್ಲುವುದಿಲ್ಲ. ಈ ಭಾರತಾಂಬೆಯ ಮಕ್ಕಳಾದ ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳಾಗಿರೋದ್ರಿಂದ ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ, ಮೇರಾ ಭಾರತ್ ಮಹಾನ್ ಅನ್ನುವಂತಹ ಹೆಮ್ಮೆಯ ಮಾತುಗಳನ್ನು ಹೇಳೋದಕ್ಕೆ ನಮಗೆ ಯಾವ ಹಿಂಜರಿಕೆಯೂ ಬೇಕಾಗಿಲ್ಲ. ನಾವು ಈ ದೇಶದ ಪ್ರಜೆಗಳಾಗಿ ಸಂವಿಧಾನದ ಎಲ್ಲ ಹಕ್ಕು ಕರ್ತವ್ಯಗಳನ್ನು ನಿಭಾಯಿಸುವಾಗ ರಾಷ್ಟ್ರಧ್ವಜ, ರಾಷ್ಟ್ರಭಕ್ತಿ ಗೀತೆ, ರಾಷ್ಟ್ರಕ್ಕೆ ಗೌರವ ಸಲ್ಲಿಸುವುದು ಕಡ್ಡಾಯವಾಗಿರುತ್ತೆ.

0: ಬನ್ನಿ, ದೇಶದ ಆಧ್ಯಾತ್ಮಿಕ ಸಂಪನ್ನತೆಯನ್ನು ಬಲಗೊಳಿಸೋಣ, ಬಲಾಢ್ಯ ಭಾರತದ ನಿರ್ಮಾಣಕ್ಕೆ ಶ್ರಮಿಸೋಣ.
1: '44 ಚಿತ್ರದ ಒಂದು ಹಾಡು ಕೇಳಿದ್ರೆ ನೀವು ಪ್ರತಿ ಎದೆಯಲ್ಲಿ ಅಂತ ಹಾಡಿದವರು ರಘು ದೀಕ್ಷಿತ್ ಮತ್ತು ಸಂಗಡಿಗರು. ಎನ್ ಬಿ ಲೋಕಿ ಅವರು ಬರೆದ ಗೀತೆಗೆ ರಾಜೇಶ್ ರಾಮನಾಥ್ ಅವರ ಸಂಗೀತ ಇತ್ತು. ವಂದೇ ಮಾತರಂ ಗೀತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬರೆದಂತಹ ಹಾಡು. ಈ ಹಾಡಿನ ತುಂಬ ಹಿಂದೂ ಮತ್ತು ರಾಷ್ಟ್ರೀಯತೆಯನ್ನು ತುಂಬಿರುವ ಕಾರಣದಿಂದಾಗಿ ಕೆಲವು ಸಮುದಾಯದವರು ಸಾರ್ವಜನಿಕ ಪ್ರದೇಶಗಳಲ್ಲಿ ಹಾಡೋದಕ್ಕೆ ಒಂದು ರೀತಿಯ ಮುಜುಗರ ಆಗುತ್ತೆ ಅಂತಾನೋ ಬೇರೆ ಬೇರೆ ಕಾರಣಗಳಿಂದಾಗಿ ಒಂದು ರೀತಿಯಲ್ಲಿ ಅರ್ಧಕ್ಕೆ ಹಾಡುವಂಥದ್ದು, ಹೀಗೆ ಬೇರೆ ಬೇರೆ ವಿಷಯಗಳು ಕೂಡ ಈ ಒಂದು ದೇಶಭಕ್ತಿ ಗೀತೆಗೆ ಸೇರಿಕೊಳ್ತು. ಸ್ವಾತಂತ್ರ್ಯಕ್ಕಿಂತ ಮುಂಚೆ, ಸ್ವಾತಂತ್ರ್ಯ ಬಂದ ನಂತರ ಕೂಡ ಎರಡು ಸಮುದಾಯಗಳ ನಡುವೆ ಒಂದು ರೀತಿಯಲ್ಲಿ ವಿರಸವನ್ನು ಉಂಟು ಮಾಡುವಂಥ ಸಾಧ್ಯತೆಗಳನ್ನು ಕೂಡ ಗಮನಿಸಲಾಯಿತು. ಹಾಗಾಗಿ ಕೆಲವರು ಈ ಒಂದು ವಂದೇ ಮಾತರಂ ದೇಶಭಕ್ತಿ ಗೀತೆಯನ್ನು ಹಾಡ್ತಾ ಇದ್ರು, ಕೆಲವರು ಹಾಡ್ತಾ ಇರಲಿಲ್ಲ. ಹೀಗಾಗಿ ಕಡ್ಡಾಯವಾಗಿ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಹಾಡುವಂಥದ್ದು ಇರಲಿಲ್ಲ. ಹಾಗಾಗಿ ಜನಗಣಮನ ಅನ್ನುವ ಗೀತೆಗೆ ಒಂದು ರಾಷ್ಟ್ರ ಗೀತೆಯ ಮನ್ನಣೆ ಗೌರವ ಕೂಡ ಬಂತು. ಮತ್ತು ಒಂದು ರೀತಿಯಲ್ಲಿ ಬಹಳ ಸುಶ್ರಾವ್ಯವಾಗಿ ಸೊಗಸಾಗಿ ಹಾಡುವ ಹಾಗೆ ಇರುವಂಥ ಈ ಒಂದು ಬಂಗಾಲಿ ಸಂಸ್ಕೃತ ಭಾಷೆಯ ಗೀತೆ ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೆಚ್ಚುಗೆ, ಗೌರವ, ಪ್ರೀತಿಗಳ ಸಂಗಮ ಅಂತಲೇ ಗಾಂಧೀಜಿಯವ್ರಿಗೆ ಬಹಳ ಇಷ್ಟ ಆಗಿತ್ತು. ಇದೀಗ ಈ ಒಂದು ಹಾಡಿಗೆ 150 ವರ್ಷಗಳ ಇತಿಹಾಸ ಇದೆ. ಹಾಗಾಗಿ ವಂದೇ ಮಾತರಂ ಗೀತೆ 150 ವರ್ಷಗಳ ಇತಿಹಾಸವನ್ನು ಹೊಂದಿ ಇವತ್ತಿನ ಕಾಲಕ್ಕೆ ಬಹಳ ವಿಶೇಷ ಅನ್ನಿಸ್ತಾ ಇದೆ. ಆಗಸ್ಟ್ ತಿಂಗಳಲ್ಲಿದ್ದೇವೆ ನಾವು. ಆಗಸ್ಟ್ ತಿಂಗಳು ಅಂತ ಹೇಳಿದ್ರೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ಬಹಳ ಪ್ರಮುಖವಾದ ಸ್ಥಾನವನ್ನು ಪಡ್ಕೊಂಡಿದೆ. ಈಗಾಗಲೇ ಹೇಳಿದ ಹಾಗೆ ದೇಶದ ವಿಚಾರ ಬಂದಾಗ ಯಾವ ತಾರತಮ್ಯವೂ ಇಲ್ಲದ ಹಾಗೆ ಅದು ವಂದೇ ಮಾತರಂ ಇರಬಹುದು, ಭಾರತ್ ಮಾತಾ ಕಿ ಜೈ, ಭಾರತ

ಆತೆಯ ಮಕ್ಕಳು ನಾವೆಲ್ಲ ಅಂತ ಹೇಳಿ ಮೇರಾ ಭಾರತ್ ಮಹಾನ್ ಅನ್ನುವ ಹೆಮ್ಮೆಯ ಮಾತುಗಳನ್ನು ಹೇಳೋದಕ್ಕೆ ನಮಗೆ ಯಾವ ಹಿಂಜರಿಕೆ ಬೇಡ. ನಾವು ಈ ದೇಶದ ಪ್ರಜೆಗಳಾಗಿ ಈ ದೇಶದ ಸಂವಿಧಾನದ ಎಲ್ಲ ಹಕ್ಕು ಕರ್ತವ್ಯಗಳನ್ನು ನಿಭಾಯಿಸ್ತಾ ಇರಬೇಕಾದ್ರೆ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರಕ್ಕೆ ಗೌರವ ಸಲ್ಲಿಸುವಂತಹ ದೇಶಭಕ್ತಿ ಗೀತೆಗಳನ್ನು ಹಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ನಾವೆಲ್ಲ ಒಂದೇ ಭಾರತೀಯರು ಅನ್ನುವ ಭಾವವನ್ನು ಬೆಸ್ಕೊಳ್ಳೋಣ ಅಂತ ಹೇಳ್ತಾ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಂದೇ ಮಾತ್ರ ಮತ್ತು ಸ್ವಾತಂತ್ರ್ಯ ಹೋರಾಟ ಈ ವಿಷಯವನ್ನು ಇಲ್ಲಿಗೆ ನಾವು ಮುಕ್ತಾಯ ಮಾಡೋಣ.

0: ಸಮಯವಾಗಿದೆ 9:40. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ. ಇನ್ನು ಮುಂದೆ ಕೇಳಿ ಚಿತ್ರಗೀತೆಗಳು.
1: ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ.

ಎಂದೆಂದಿಗೂ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸೋನು ನಿಗಮ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಗಳಲ್ಲಿ ಎಪಿ ಅರ್ಜುನ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಆ ಹಾಡಿನ ನಂತರ ಬಂದಿದ್ದು ಕೆಂಡ ಸಂಪಿಗೆ ಚಿತ್ರದ ಗೀತೆ. ಜಯಂತ್ ಕಾಯಂಕಿಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ, ಶ್ವೇತಾ ಮೋಹನ್ ಅವರು ಹಾಡಿಗೆ ಧ್ವನಿಯಾಗಿದ್ರು.

ಅವರಿಗೆ ಉಪವಾಸ ಇರಬಹುದು, ಆದರೆ ನಿಮಗೆ ಯಾವತ್ತಿಗೂ ಉಪವಾಸ ಸಾಧ್ಯನೇ ಇಲ್ಲ. ಚಂದದ ಹಾಡುಗಳ ಜೊತೆಗೆ ಮಾಹಿತಿಗಳ ಹೂರಣ ನಿಮಗೆ ಸಿಗ್ತಾ ಇರುತ್ತೆ ವಿವಿಧ ಭಾರತಿಯನ್ನು ಕೇಳೋದ್ರಿಂದ. ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ನಮ್ಮ ಒಂದಷ್ಟು ಜನ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಲಕ್ಷ್ಮಿಯವರು ಬೆಂಗಳೂರಿನಿಂದ ಹೇಳ್ತಾ ಇದ್ರೆ, ನಮಸ್ಕಾರ, ಎಂದಿನಂತೆ ಬಹಳ ಸೊಗಸಾಗಿದೆ ಕಾರ್ಯಕ್ರಮ, ಮಾತು ಮಾಹಿತಿ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಾಗರದಷ್ಟು ದೊಡ್ಡದಾದ ವಿಷಯವನ್ನು ತುಂಬ ತುಂಬ ತುಂಬ ವಿಷಯಗಳನ್ನು ಒಳಗೊಂಡು ಸೂಕ್ಷ್ಮವಾಗಿ ಹೇಳೋದ್ರಲ್ಲಿ ಯಶಸ್ವಿಯಾಗಿದ್ದೀರಾ. ಅನಂತ ಅನಂತ ಧನ್ಯವಾದಗಳು. ಒಂದೇ ಮಾತರಂ ಭಾರತ ಮಾತೆಗೆ ಜೈವಾಗ್ಲಿ ಅಂತ ಹೇಳಿದ್ದೀರಾ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕಾಗಿ. ಇನ್ನು ದೇಶಭಕ್ತಿಯ ಹಾಡುಗಳು ಮನಸ್ಸಿಗೆ ಚೇತೋಹಾರಿಯಾಗಿದೆ ಅಂತ ನಾಗರತ್ನ ಅವರು ಹೇಳ್ತಾರೆ. ತೀರ್ಥೇಶ್ ಅವರು ಸೂಪರ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ, ದೇವ್ ಮಲ್ನಾಡ್ ಸಕಲೇಶ್ಪುರದಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹಾಗೆ ಸುಜಾತ, ಗಣೇಶ, ಲಿಖಿತ, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್ ಇವರು ನಾವು ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ವಿ ಅಂತ ಹೇಳಿದ್ರೆ, ಸುರೇಶ್ ಬಾಬು, ಕೆ ಬಿ ಕದಲೂರು, ಮದ್ದೂರು, ಮಂಡ್ಯದಿಂದ ನಮಸ್ತೆ, ಗುಡ್ ಮಾರ್ನಿಂಗ್, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹಿತೇಂದ್ರ ದಾಸ್ ಅವರು ಅಸ್ಸಾಂನಿಂದ ಸಂದೇಶ ಕಳಿಸಿದ್ದಾರೆ, ನಾನು ಕೂಡ ನಿಮ್ಮ ಜೊತೆಯಾಗಿದ್ದೀನಿ ಅಂತ. ಕಾಕ್ಸ್ಟೋನ್ನಿಂದ ಗಿಳಿಯಾರು ಸದಾನಂದ ಶೆಟ್ಟಿ ಮತ್ತು ನಾಗಪ್ಪ, ಬೆಳಗ್ಗೆಯಿಂದ ಒಳ್ಳೊಳ್ಳೆಯ ಮಾಹಿತಿ ಹಾಡುಗಳನ್ನು ಕೇಳ್ತಾ ಕೇಳ್ತಾ ನಮ್ಮ ಕೆಲಸ ಸಾಕ್ತಾ ಇದೆ ಅಂತ ಹೇಳಿದ್ರೆ, ನಳಿನ ಲಂಕೇಶ್ ವಿಜಯನಗರದಿಂದ ಗುಡ್ ಮಾರ್ನಿಂಗ್ ಅಂತಾರೆ. ವರಲಕ್ಷ್ಮಿ ಮೋಹನ್ ಹೆಸರುಘಟ್ಟದಿಂದ ಸೂಪರ್ ಆಗಿರುವಂಥ ಹಾಡುಗಳು, ಮಾತು ಮಾಹಿತಿ ಎಲ್ಲವೂ ಚೆನ್ನಾಗಿದೆ ವಿವಿಧ ಭಾರತಿ ಅಂತ ಹೇಳಿದ್ರೆ. ಭೀಮರಾವ್ ಅವರು ಎಸ್ ಬಿ ಎಂ ಕಾಲನಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ಎಂ ಸಿ ಈರಣ್ಣ ಬೆಂಗಳೂರು ಬಸವೇಶ್ವರ ನಗರದಿಂದ ಮೆಸೇಜ್ ಮಾಡಿದ್ದೀರಾ, ನೀವು ಕೇಳ್ತಾ ಇರುವಂತಹ ಎಲ್ಲ ಹಾಡುಗಳು ನಿಮಗೋಸ್ಕರ, ನಿಮ್ಮ ಮೊಮ್ಮಗಳಿಗೋಸ್ಕರ ಅಂತ ನೀವು ಅಂದ್ಕೊಳ್ಬಹುದು. ಮತ್ತು ಶಿವಾನಂದ ಪರತಪ್ಪ ಹೂಗಾರ್ ಮತ್ತು ಸಂಗಡಿಗರು ಅವರು ಹೇಳ್ತಾ ಇದ್ರೆ, ಬೆಳಗ್ಗೆ 6 ಗಂಟೆಯಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ, ಎಲ್ಲವೂ ಕೂಡ ಚೆನ್ನಾಗಿದೆ. ಇವತ್ತಿನ ಕನ್ನಡ ರತ್ನ ಭಂಡಾರದಲ್ಲಿ ನಮ್ಮ ಧಾರವಾಡದ ಎನ್ ಕೆ ಕುಲಕರ್ಣಿ ಅವರ ಮಾತು ಕೇಳಿ ತುಂಬಾ ಖುಷಿಯಾಯಿತು ಅಂತ ಹೇಳ್ತಾರೆ. ಶುಭೋದಯ, ನಾನು ಕೂಡ ನಿಮ್ಮ ಜೊತೆಯಾಗಿದ್ದೇನೆ ಅಂತ ವೀಣಾ ನ್ಯಾಮತಿಯಿಂದ ಸಂದೇಶ ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರು, ಮುಂಜಾನೆಯ ಸುಪ್ರಭಾತ, ನಾದೋಪಾಸನೆ, ಕನ್ನಡ ರತ್ನ ಭಂಡಾರ, ಭಾವಗೀತೆ, ಇಂದಿನ ವಿಶೇಷ ಎಲ್ಲವೂ ಕೂಡ ಚೆನ್ನಾಗಿದೆ ಅಂತ ಹೇಳಿದರೆ, ಭಾವಗೀತೆಗಳು ಚೆನ್ನಾಗಿತ್ತು ಅಂತ ಬೀದರ್ನಿಂದ ಸಾವಿತ್ರಿ ಅವರು ಹೇಳ್ತಾ ಇದ್ರೆ. ಪರಿಮಳ ಆನಂದ್ ಮೂರ್ತಿ ಯಲಹಂಕದಿಂದ, ಗುಡ್ ಮಾರ್ನಿಂಗ್, ನಾವು ಕೂಡ ರೇಡಿಯೋ ಜೊತೆಗಿದ್ದೀವಿ, ವಿವಿಧ ಭಾರತಿಯನ್ನು ಕೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಚಾಮರಾಜನಗರ ತಾಲೂಕು ಕಬ್ಬೇಪುರದ ಮಂಜುನಾಥ್, ವಿಷ್ಣು, ಮಲ್ಲೇಶ್ ಅವರು ಕೂಡ ವಿವಿಧ ಭಾರತಿ ಜೊತೆಯಾಗಿದ್ದೇವೆ ಅಂತ ಹೇಳಿದ್ರೆ. ಬೀದರ್ ಚಿಂತಾಕಿಯಿಂದ ಶಿವರಾಜ ಸ್ವಾಮಿ, ಭಾವಗೀತೆಗಳು ಸೂಪರ್ ಆಗಿತ್ತು ಅಂತ ಹೇಳ್ತಾರೆ. ಪುಷ್ಪ ಶಾನ್ಬಾಗ್ ಗದಗ್ನಿಂದ, ಕನ್ನಡ ರತ್ನ ಭಂಡಾರ, ಭಾವಗೀತೆಗಳು ಚೆನ್ನಾಗಿತ್ತು ಅಂತ. ಸುಮಾರು ಚಿಕ್ಕಮಗಳೂರಿನಿಂದ ಶುಭೋದಯ, ನಿಮ್ಮ ಎಲ್ಲ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿದ್ರೆ. ಪೂರ್ಣಿಮಾ ಮಿಸ್ತ್ರಿ ನಾರಾಯಣ್ಪುರ, ಹಾಯ್ ಚಂದು ಬಾನುಲಿ ಬಂಧು ಅಂತ ಹೇಳ್ತಾರೆ. ಶಶಿಕುಮಾರ್ ಗಿರಿನಗರ ಶುಭೋದಯ ಅಂತ ಹೇಳಿದ್ರೆ, ಗಂಗಾಧರ ದೇಸಣಿಗೆ ಅವರು ಕೂಡ ಶುಭೋದಯ ಅಂತ ಹೇಳಿದ್ದಾರೆ. ಹಿರಿಸಾವೆ ಹರೀಶ್, ಬಾಬುರಾಜ್, ಸುಂದರ್ ಶ್ಯಾಮ್, ತುಂಬ ಸವಿಯಾಗಿತ್ತು ಇಂದಿನ ಮುಂಜಾವು ಅಂತ ಸಂದೇಶ ಕಳಿಸ್ಕೊಟ್ರೆ. ಇಳಕಲ್ ತಾಲೂಕು ಕಂದಗಲ್ ಗ್ರಾಮದಿಂದ ಶ್ಯಾಮ್ ಮೂರ್ತಿ, ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಅಂತಾರೆ. ವಿಜಯಕುಮಾರ್, ಆರಾಧ್ಯ, ರಕ್ಷಿತ, ಪಾರ್ವತಿ, ಹಳೆಯೂರು, ಕಾಕನಕೋಟೆ, ಆಕಾಶವಾಣಿ ಎಲ್ಲ ಸಿಬ್ಬಂದಿಗಳಿಗೆ ಶುಭೋದಯ. ಆದೂರು ಪ್ರಕಾಶ್ ಆನೇಕಲ್ನಿಂದ ಶುಭೋದಯ ಅಂತ ಹೇಳಿದರೆ. ಹೇಗೆ ಸಾಕಷ್ಟು ಸಂದೇಶಗಳ ಸುರಿ ಮಳೆ ನಮಗೆ ಬರ್ತಾ ಇದೆ. ಎಸ್, ನಿಮ್ಮೆಲ್ಲ ಪ್ರೀತಿಗೆ ವಿಶ್ವಾಸಕ್ಕೆ ಧನ್ಯವಾದಗಳು. ಇನ್ನೊಂದು ಚಂದದ ಹಾಡನ್ನು ಕೇಳಿ, ಹಾಡನ್ನು ಕೇಳ್ತಾ ಕೇಳ್ತಾ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋಣ. ಮತ್ತೆ ಎಂದಿನಂತೆ 10:02 ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮಗಾಗಿ ಕಾಯ್ತಾ ಇದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತಕ್ಕೆ ಇ ವೀಸಾ ಹೊಂದಿರುವ ವಿದೇಶಿಯರು ಪ್ರವೇಶಿಸಲು ಅನುಮತಿ ನೀಡುವ 11 ಅಂತಾರಾಷ್ಟೀಯ ಬಂದರುಗಳನ್ನು ಸರ್ಕಾರ ಹೆಚ್ಚುವರಿಯಾಗಿ ಅಧಿಸೂಚಿಸಿದೆ. ಇದರಲ್ಲಿ 9 ಭೂ ಬಂದರುಗಳು ಮತ್ತು 2 ವಿಮಾನ ನಿಲ್ದಾಣಗಳು ಸೇರಿವೆ. ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಮುಂದುವರೆದಿದ್ದು, ರಾಂಚಿಯಲ್ಲಿ ನಿನ್ನೆ ನಡೆದ ವಿಧಾನಸಭಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿ ನಾಯಕ ದೇವೇಂದ್ರನಾಥ್ ಮಹತೋ ಅವರ ಆರೋಗ್ಯ ಹದಗೆಟ್ಟ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ತೀವ್ರವಾಗಿ ಕುಸಿದಿರುವುದರಿಂದ ಅವರ ಸ್ಥಿತಿ ಗಂಭೀರವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಭಾರತೀಯ ಉದ್ಯಮಿ ಗೌತಮ್ ಅದಾನಿ ವಿರುದ್ದದ ವಂಚನೆ ಮತ್ತು ಲಂಚದ ಆರೋಪಗಳಿಗೆ ಸಂಬಂಧಿಸಿದ ಕ್ರಿಮಿನಲ್ ಪ್ರಕರಣವನ್ನು ಅಮೆರಿಕದ ಫೆಡರಲ್ ನ್ಯಾಯಾಲಯ ವಜಾಗೊಳಿಸಿದೆ. ಬ್ರೂಕ್ಲಿನ್ನ ಅಮೆರಿಕ ಜಿಲ್ಲಾ ನ್ಯಾಯಾಧೀಶ ನಿಕೋಲಸ್ ಗಾರಾಫಿಸ್ ಪ್ರಕರಣವನ್ನು ಕೈಬಿಡುವಂತೆ ಫೆಡರಲ್ ಅಭಿಯೋಜಕರು ಸಲ್ಲಿಸಿದ್ದ ಮನವಿಗೆ ಅನುಮೋದನೆ ನೀಡಿದ್ದಾರೆ. ಮುಂಬೈನ ವರ್ಲಿ ಸಮುದ್ರ ವಾಯುವಿಹಾರ ಪಥದಲ್ಲಿ ನಿನ್ನೆ ರಾಷ್ಟ್ರ ಪ್ರಥಮ ತಿರಂಗಾ ಉತ್ಸವ ನಡೆಯಿತು. ಟರ್ಕಿ ಸಂಸತ್ತು ಸರ್ಕಾರದ ಶಾಂತಿ ಪ್ರಕ್ರಿಯೆಯ ಭಾಗವಾಗಿ ಸಾವಿರಾರು ಕುರ್ದ್ ಉಗ್ರರಿಗೆ ಷರತ್ತುಬದ್ದ ಕ್ಷಮಾದಾನ ನೀಡುವ ಕಾನೂನನ್ನು ಬಹುಮತದಿಂದ ಅಂಗೀಕರಿಸಿದೆ. ಕೊಲಂಬಿಯಾದ ಪಶ್ಚಿಮ ಭಾಗದಲ್ಲಿ ಸಂಭವಿಸಿದ 7.4 ತೀವ್ರತೆಯ ಪ್ರಬಲ ಭೂಕಂಪದಲ್ಲಿ ಕನಿಷ್ಠ 132 ಮಂದಿ ಮೃತಪಟ್ಟಿದ್ದು ಸುಮಾರು 570 ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಸಿರವಾರ ತಾಲೂಕು ವ್ಯಾಪ್ತಿಯಲ್ಲಿ ಒಟ್ಟು 11.18 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವ ಬೋಸರಾಜು ಹಾಗೂ ಶಾಸಕ ಹಂಪಯ್ಯ ನಾಯಕ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ಭಾರತೀಯ ನೌಕಾಪಡೆ ಮತ್ತು ಅಮೆರಿಕ ನೌಕಾಪಡೆಗಳ ಸ್ಫೋಟಕ ವಸ್ತುಗಳ ನಿಷ್ಕ್ರಿಯಗೊಳಿಸುವಿಕೆ ಇಒಡಿ ಸಮರಾಭ್ಯಾಸ 2026 ಕೊಚ್ಚಿಯ ದಕ್ಷಿಣ ನೌಕಾ ಕಮಾಂಡ್ನಲ್ಲಿ ನಿನ್ನೆ ಆರಂಭಗೊಂಡಿದೆ. ಈ ಸಮರಾಭ್ಯಾಸ ಆಗಸ್ಟ್ 14ರವರೆಗೆ ನಡೆಯಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು,
1: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು, ಹಾಡು ಹಳೆತು ಭಾವ ಎಂದಿದ್ದರೂ ಹೊಸತು,
2: ಹಳೆಯ ಬಂಗಾರದ ಗೀತೆಗಳು,
1: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೇ ಕೇಳಿ ಓಲ್ಡ್ ಇಸ್ ಗೋಲ್ಡ್
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
1: ಹಾಗೂ ಸಂಜೆ 5:02.
3: ವಿವಿಧ ಭಾರತಿ 102.9.

ನಮಸ್ಕಾರ, ಗುಡ್ ಮಾರ್ನಿಂಗ್. ಕೇಳ್ತಾ ಇರೋದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. 10:05 ಸಮಯವಾಗಿದೆ. ಸ್ವಾಗತ, ಸುಸ್ವಾಗತ ಹಳೆಯ ಮಧುರವಾದ ಹಾಡುಗಳನ್ನ ಕೇಳೋದಕ್ಕೆ. ಹೌದು, ಹಳೆಯ ಮಧುರವಾದ ಹಾಡುಗಳನ್ನ ನಿಮಗಾಗಿ ಕೇಳಿಸೋದಕ್ಕೆ ನಾವು ಸಿದ್ಧ, ಕೇಳೋದಕ್ಕೆ ನೀವು ಸಿದ್ಧ. ಬನ್ನಿ, ಈ 1 ಗಂಟೆಯ ಕಾಲ ಚಂದದ ಹಾಡುಗಳ ಸರ್ಮಾಲೆಯನ್ನ ನಿಮಗೆ ಒಪ್ಪಿಸ್ತಾ ಇದ್ದೇವೆ, ತಗೊಳ್ಳಿ. ಹೌದು, ನಿಮಗೆ ನಿರಾಶೆಯಾಗದ ಹಾಗೆ ಅಪರೂಪದ ಹಾಡುಗಳ ಆಯ್ಕೆಯಾಗಿದೆ. ಕೇಳಿ, ಆನಂದಿಸಿ. ಇದು ಓಲ್ಡ್ ಈಸ್ ಗೋಲ್ಡ್, ಹಳೆಯ ಹಾಡುಗಳ ಕಾರ್ಯಕ್ರಮ, 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ. ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಮೊದಲಿಗೆ ಕೇಳಿ ಬರ್ತಾ ಇರುವ 2 ಹಾಡುಗಳು. ಮರಳಿಗೂಡಿಗೆ ಚಿತ್ರದಿಂದ 1 ಹಾಡನ್ನು ಆರಿಸಿಕೊಳ್ಳಲಾಗಿದೆ. ಚಿವುದಯಶಂಕರ್ ಅವರ ಸಾಹಿತ್ಯ ಇದೆ, ರಾಜನ್ ನಾಗೇಂದ್ರ ಅವರ ಸಂಗೀತ, SP ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆ. ಇನ್ನೊಂದು ಹಾಡು ಮಕ್ಕಳಿರಲವ್ವ ಮನೆ ತುಂಬ ಚಿತ್ರದ ಗೀತೆ. ದೊಡ್ಡರಂಗೇಗೌಡರು ಬರೆದಿರುವ ಈ ಹಾಡಿಗೆ GK ವೆಂಕಟೇಶ್ ಅವರ ಸ್ವರ ಕಲ್ಪನೆ, ವಾಣಿಜ್ಯರ ಮತ್ತು ಸಂಗಡಿಗರು ದನಿಯಾಗಿದ್ದಾರೆ.

ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ನಾವು ಬೆಳಗಿನಿಂದ ಮಾತಾಡ್ತಾ ಇದ್ವಿ, ಆಗಸ್ಟ್ 11ಕ್ಕೆ ಏನೇನು ವಿಶೇಷತೆಗಳಿದೆ, ಏನೇನೆಲ್ಲ ಯಾರ್ದೆಲ್ಲ ಜನ್ಮದಿನ ಇತ್ತು, ಮತ್ತೇನು ವಿಶೇಷ ಅಂತ ಮಾತಾಡ್ತಾ ಇರಬೇಕಾದ್ರೆ ಆಗಸ್ಟ್ 11 ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಮಗ ಮತ್ತು ಮಗಳ ದಿನ ಅಂತ ಆಚರಣೆ ಮಾಡ್ತಾರಂತೆ. ಕೆಲವು ದೇಶಗಳಲ್ಲಿ ತಂದೆ ತಾಯಿ ಮಕ್ಕಳು ಒಂದೇ ಕಡೆ ಅಥವಾ ಒಂದೇ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ಬೇರೆ ಬೇರೆ ಕಡೆ ಬೇರೆ ಬೇರೆ ಊರು ಅಥವಾ ಹಾಸ್ಟೆಲ್ಗಳಲ್ಲಿ ಇರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ದಿನನಿತ್ಯದ ಜವಾಬ್ದಾರಿಗಳ ಜೊತೆಗೆ ಮಕ್ಕಳ ಕಡೆಗೆ ಹೆಚ್ಚಾಗಿ ಗಮನ ಹರಿಸೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ಅವ್ರ ಜೊತೆಗೂ ಕೂಡ ಸಮಯ ಕಳೆಯಬೇಕು ಅಂತಲೇ ಮಗ ಮತ್ತು ಮಗಳ ದಿನ ಅಂತ ಆಚರಿಸುವಂಥ ಪದ್ಧತಿ ಜಾರಿಗೆ ಬಂತು. ಸನ್ಸ್ ಆ್ಯಂಡ್ ಡಾಟರ್ಸ್ ಡೇ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ ಕೆಲವು ದೇಶಗಳಲ್ಲಿ. ಅಂದರೆ ನಮ್ಮ ಮಕ್ಕಳು ನಮಗೆ ಎಷ್ಟು ವಿಶೇಷ ಅನ್ನೋದನ್ನು ತಿಳಿಸುವಂಥ ದಿನ ಅಂತ ಇವತ್ತು. ಮಕ್ಕಳ ಜೊತೆಗೆ ಒಂದಷ್ಟು ಸಮಯವನ್ನು ಕಳೆದು ಅವರ ಕನಸುಗಳೇನು, ಅವರಿಗೆ ಹೇಗೆ ನಾವು ನೆರವಾಗಬಹುದು, ಮಕ್ಕಳಿಂದ ಏನಾದರೂ ಹೇಳೋದು ಕೇಳೋದು ಇದ್ದರೆ ಅದನ್ನು ಕೂಡ ಮಾಡ್ತಾರಂತೆ ಬೇರೆ ಬೇರೆ ದೇಶಗಳಲ್ಲಿ. ಒಟ್ಟಾರೆ ಮಕ್ಕಳ ಜೊತೆಗೆ ಒಂದು ಕ್ವಾಲಿಟಿ ಟೈಮ್, ಒಂದು ಗುಣಮಟ್ಟದ ಸಮಯವನ್ನು ಕಳಿಬೇಕು ಅಂತಲೇ ಆಗಸ್ಟ್ 11 ಸನ್ಸ್ ಆ್ಯಂಡ್ ಡಾಟರ್ಸ್ ಡೇ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ದೇಶಕ್ಕೇನು ಅಂತ ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನಾವೆಲ್ಲ ತಂದೆ ತಾಯಿ ಮಕ್ಕಳು ಅಜ್ಜ ಅಜ್ಜಿ ಎಲ್ಲರೂ ಇನ್ನೂ ಒಂದಷ್ಟು ಹಂತಕ್ಕೆ ಒಟ್ಟಿಗೆ ಬಾಳ್ತಾ ಇದ್ದೇವೆ. ಹಾಗಾಗಿ ಅಂಥ ದಿನ ಆಚರಿಸುವಂಥ ಪರಿಸ್ಥಿತಿ ಸದ್ಯಕ್ಕೆ ಬರಲಾರ್ದು, ಮುಂದೆ ಹೇಗಿದೆಯೋ ಗೊತ್ತಿಲ್ಲ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮದಲ್ಲಿ ಒಂದೇ ಕೇಳಿ ಇಂದಿನ ಭಾರತ ಚಿತ್ರದ ಒಂದು ಹಾಡು. ಇದು ಎಸ್ ಚಾಣಕ್ಯ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಚಕ್ರವರ್ತಿಯವರ ಸಂಗೀತ, ಜೊತೆಗೆ ಕಲಿಯುಗ ಚಿತ್ರದ ಹಾಡು. ಇದು ಕೂಡ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್ ಅವರ ಧ್ವನಿ, ಆರ್ ಎನ್ ಜಯಗೋಪಾಲ್ ಅವರದ್ದೇ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿ ಬಾನುಲಿ ಬಂಧು ಚಂದು.

ಹೇಳಿದಿವಾಗ ತಾನೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಜೊತೆಯಾಗಿ ಹಾಡಿದ್ರು. ಮೋಹನ್ ಅವರ ಸಂಗೀತ ಇತ್ತು, ಚಿವದೇ ಶಂಕರ್ ಅವರ ಸಾಹಿತ್ಯ ಇತ್ತು. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಪ್ರಸಾರ ಕೇಳಿ ಬರ್ತಾ ಇದೆ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ.

0: ಮರಗಳ ಅಸ್ತಿತ್ವ ಜೀವ ಸಂಕುಲದ ಉಳಿವಿಗೆ ಅನಿವಾರ್ಯ. ಮರ ಬೆಳೆಸಿ ಮನುಕುಲವನ್ನು ಉಳಿಸೋಣ.
1: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
5: ಏ ಚಿನ್ನು,
6: ಏನಮ್ಮ
5: ಆ ಟಿವಿ ಆಫ್ ಮಾಡ್ಲೋ ಅಥವಾ ಬರ್ತೀಯೋ? ಎಷ್ಟೊತ್ತಿಗೆ ನೋಡಿದ್ರು ಟಿವಿ ಟಿವಿ, ಅದ್ರ ಜೊತೆಗೆ ಆ ಪ್ಯಾಕೆಟ್ ಗಟ್ಟಲೆ ಕುರುಕಲು ತಿಂಡಿ ಬೇರೆ. ಊಟ ಬೇಡ, ತಿಂಡಿ ಬೇಡ.
6: ಸ್ವಲ್ಪ ಸುಮ್ಮನಿರ್ತೀಯಮ್ಮ.
7: ಟಿವಿ ವೀಕ್ಷಣೆ ಅಗತ್ಯ ಹೌದು, ಆದ್ರೆ ಅದು ಮಕ್ಕಳಲ್ಲಿ ಸದಭಿರುಚಿಯನ್ನು ಬೆಳೆಸುವಂತಿರಲಿ, ಜೊತೆಗೆ ಮಕ್ಕಳು ತಿನ್ನುವ ಕುರುಕಲು ತಿನಿಸುಗಳ ಮೇಲೆ ನಿಯಂತ್ರಣವಿರಲಿ, ಎಣ್ಣೆ ಪದಾರ್ಥಗಳ ಸೇವನೆಗೆ ಮಿತಿ ಇರಲಿ.
8: ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ ಮುಂದುವರಿತಾ ಇದೆ. ಶಭಾಷ್ ವಿಕ್ರಮ್ ಚಿತ್ರದ ಒಂದು ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿಯವರ ಧ್ವನಿ, ಚಿವುದಯ ಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ. ಇದರ ಜೊತೆಗೆ ಇದೇ ಜೋಡಿ ಹಾಡಿರುವಂಥ ಇದೇ ಗೀತ ರಚನೆಕಾರರು ಬರೆದಿದ್ದಾರೆ. ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಪ್ರೇಮ ಸಾಕ್ಷಿ ಚಿತ್ರದ ಹಾಡು ಕೇಳಿ. ಎರಡೂ ಸೊಗಸಾದ ಹಾಡುಗಳು.

0: ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ತಾಳಿಯ ಭಾಗ್ಯ ಚಿತ್ರದ ಹಾಡನ್ನು ನೀವು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿಯವರ ಧ್ವನಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಇತ್ತು. ಪ್ರೇಮ ಸಾಕ್ಷಿ ಚಿತ್ರದ ಹಾಡು ಕೂಡ ಪ್ರಸಾರವಾಯಿತು. ಕುಟುಂಬದಲ್ಲಿ ಸುಖ ಸಂತೋಷ ನೆಲೆಸಬೇಕಾದ್ರೆ ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ಇರಬೇಕು. ಅಂಥ ಹೊಂದಾಣಿಕೆಯಿಂದ ಬಡತನವೂ ಮುಚ್ಚಿ ಹೋಗುತ್ತದೆ. ಮಕ್ಕಳು, ಮೊಮ್ಮಕ್ಕಳು, ಸೊಸೆ, ಸಂಸಾರ, ಸೇವಕರು, ಹೀಗೆ ಎಲ್ಲರಿದ್ದು ಹೆಂಡತಿ ಇಲ್ಲದಿದ್ರೆ ಆ ಮನೆ ಶೂನ್ಯ.
1: ಗಂಡನಿಂದ ಹೆಂಡತಿ ಬಯಸುವುದು ಸೀರೆ ಒಡವೆಗಳಲ್ಲ, ಒಲವಿನ ನುಡಿ, ಪ್ರೇಮಪೂರ್ಣ ನಡೆ. ಸತಿ ಕನ್ನಡಿಯಂತೆ, ಅಲ್ಲಿ ಕಾಣುವ ಪ್ರತಿಬಿಂಬವೇ ಪತಿ.
2: ಹೀಗೆಂದವರು ಕಥೆಗಾರ್ತಿ ತ್ರಿವೇಣಿ.
0: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳ ಈ ಪ್ರಸಾರ ಮುಂದುವರಿತಾ ಇದೆ. ಬಿಡುಗಡೆಯ ಬೇಡಿ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಕೇಳಿ, ಶ್ವೇತ ಗುಲಾಬಿ ಚಿತ್ರದ ಗೀತೆ ಕೂಡ ಪ್ರಸಾರವಾಗ್ತಾ ಇದೆ.

ಮಮತೆಯ ಮಡಿಲು ಚಿತ್ರದ ಹಾಡು ನೀವು ಕೇಳಿದ್ದು. ಪಿಬಿ ಶ್ರೀನಿವಾಸ್ ಮತ್ತು ವಾಣಿ ಜಯರಾಮ್ ಅವರು ಹಾಡಿದ್ರು. ಆರ್ ಎನ್ ಜಿ ಗೋಪಾಲ್ ಅವರ ರಚನೆ, ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತ ಸಂಯೋಜನೆ. ನೀವೆಲ್ಲ ಕೇಳ್ತಾ ಇದ್ರ, ಕೇಳ್ತಾ ಕೇಳ್ತಾ ಹುಚ್ಚು ಹಿಡಿಸುವಂಥ ಹಾಡುಗಳು, ಓಲ್ಡ್ ಇಸ್ ಗೋಲ್ಡ್ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ, ಹೀಗೆ ನಿಮಗೆ ಅನಿಸಿದ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನಮ್ಮ ಜೊತೆಗೆ ಸಾಗಿ ಬಂದಿದ್ದಕ್ಕೆ.

ಶ್ವೇತ ಗುಲಾಬಿ ಚಿತ್ರದ ಗೀತೆಯನ್ನ ಕೇಳಿದ್ರೆ ದೊಡ್ಡರಂಗೇಗೌಡರ ಸಾಹಿತ್ಯ, ಕಲ್ಯಾಣ್ ವೆಂಕಟೇಶ್ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳ ಅವರು ಹಾಡಿಗೆ ಧ್ವನಿಯಾಗಿದ್ರು. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರವನ್ನ ಕೇಳಿ ನೀವೆಲ್ಲ ಸಂದೇಶವನ್ನ ಕಳಿಸ್ಕೊಟ್ಟಿದ್ದೀರಾ. ನಿಮ್ಮೆಲ್ಲ ಸಂದೇಶಕ್ಕಾಗಿ ಧನ್ಯವಾದಗಳು. ಹಳೆಯ ಚಿತ್ರಗೀತೆಗಳ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಕೆಳಗ್ರೆ ಬೆಳಗಿನಿಂದ ಇಷ್ಟು ಹೊತ್ತಿನವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಮತ್ತೊಮ್ಮೆ ಇನ್ನೊಂದು ಪ್ರಸಾರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಕೇಳ್ತಾನೆ ಇರಿ ವಿವಿಧ ಭಾರತಿ 102.9 FM ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ 11 ಗಂಟೆ. ಇನ್ನೀಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಸಭೆ ಮಂಗಲ್ ಮಿಲನ್ ನವದೆಹಲಿಯಲ್ಲಿಂದು ನಡೆದಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಲ್ಲಾ ಕೇಂದ್ರ ಸಚಿವರು ಮತ್ತು ಸಂಸದರೊಂದಿಗೆ ಹರ್ ಘರ್ ತಿರಂಗಾ ಅಭಿಯಾನದ ಭಾಗವಾಗಿ ತ್ರಿವರ್ಣ ಧ್ವಜ ಹಾರಿಸಿ ಸಂಭ್ರಮಿಸಿದರು. ಕೇರಳಂ ರಾಜ್ಯದ ಹೆಸರು ಬದಲಾವಣೆಗೆ ಸಂಬಂಧಿಸಿದ ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಹಾಗೂ ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ಮಸೂದೆ 2026 ಇಂದು ಕೇಂದ್ರ ಸಚಿವ ಅಮಿತ್ ಶಾ ಲೋಕಸಭೆಯಲ್ಲಿ ಪರಿಗಣನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸಲಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಖುದಿರಾಮ್ ಬೋಸ್ ಅವರ 119ನೇ ಜನ್ಮ ಸಂಸ್ಮರಣಾ ದಿನವಾದ ಇಂದು ದೇಶಾದ್ಯಂತ ಅವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ಖುದಿರಾಮ್ ಬೋಸ್ ಅವರ ಅಪಾರ ದೇಶಪ್ರೇಮ, ಅಪ್ರತಿಮ ಧೈರ್ಯ ಮತ್ತು ಮಾತೃಭೂಮಿಗಾಗಿ ತೋರಿದ ನಿಸ್ವಾರ್ಥ ಸಮರ್ಪಣಾ ಭಾವ ಇಂದಿಗೂ ಪ್ರತಿಯೊಬ್ಬ ಭಾರತೀಯನಿಗೆ ದಾರಿದೀಪವಾಗಿದೆ. ಹರಿದ್ವಾರದ ಕಾನ್ವಾರ್ ಯಾತ್ರೆಯಲ್ಲಿ ಈವರೆಗೆ 4.43 ಕೋಟಿಗೂ ಅಧಿಕ ಭಕ್ತರು ಪವಿತ್ರ ಗಂಗಾಜಲ ಸಂಗ್ರಹಿಸಿ ತೆರಳಿದ್ದಾರೆ. ಇಂದು ಶ್ರಾವಣ ಶಿವರಾತ್ರಿಯ ಅಂಗವಾಗಿ ಶಿವನಿಗೆ ಜಲಾಭಿಷೇಕ ನೆರವೇರಿಸುವ ಮೂಲಕ ಈ ವರ್ಷದ ಯಾತ್ರೆ ಮುಕ್ತಾಯಗೊಳ್ಳಲಿದೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ದೇಶಾದ್ಯಂತ ಶಾಲಾ ವಿದ್ಯಾರ್ಥಿಗಳಿಗಾಗಿ ಶೈನ್ ವಿಜ್ಞಾನ, ಆರೋಗ್ಯ ಮತ್ತು ನವೋದ್ಯಮ ಕುರಿತ 2 ದಿನಗಳ ಕಾರ್ಯಕ್ರಮದ 2ನೇ ಆವೃತ್ತಿಯನ್ನು ಇಂದಿನಿಂದ ಆಯೋಜಿಸುತ್ತಿದೆ. ದೇಶದ 83 ಸ್ಥಳಗಳಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಇಸ್ರೇಲ್ನಲ್ಲಿರುವ ಭಾರತದ ರಾಯಭಾರಿ ಜೆಪಿ ಸಿಂಗ್ ಅವರು ಜೆರುಸಲೇಂನಲ್ಲಿ ಇಸ್ರೇಲ್ನ ಅಂತಾರಾಷ್ಟೀಯ ಅಭಿವೃದ್ದಿ ಸಹಕಾರ ಸಂಸ್ಥೆ ಮಶಾವ್ನ ಮುಖ್ಯಸ್ಥೆ ಐನತ್ ಶ್ಲೈನ್ ಅವರನ್ನು ಭೇಟಿಯಾಗಿ ಭಾರತ ಇಸ್ರೇಲ್ ಅಭಿವೃದ್ದಿ ಸಹಭಾಗಿತ್ವ ಬಲಪಡಿಸುವ ಕುರಿತು ಚರ್ಚಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಆರಂಭಿಕ ವಹಿವಾಟಿನಲ್ಲಿಂದು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 320 ಅಂಕಗಳ ಇಳಿಕೆಯೊಂದಿಗೆ 78,204 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 94 ಅಂಕ ಇಳಿಕೆಯ ನಂತರ 24,490 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಅಮೆರಿಕ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 8 ಪೈಸೆ ಕುಸಿತ ದಾಖಲಿಸಿ 95.38%. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

0: ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
1: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

0: ಪ್ರತಿ ಮನೆಯು ಸ್ವಾತಂತ್ರ್ಯದ ಕಥೆಯನ್ನು ಹೇಳಲಿ,
1: ಏರಲಿ, ಹಾರಲಿ ತ್ರಿವರ್ಣ ಧ್ವಜ.
0: ಎಲ್ಲ ಮನೆಯ ಮೇಲೂ ರಾರಾಜಿಸಲಿ ಮೂರು ಬಣ್ಣದ ಬಾವುಟ.
1: ನಮ್ಮ ರಾಷ್ಟ್ರ ಧ್ವಜ, ನಮ್ಮ ಹೆಮ್ಮೆ.
2: ಈ ನೀರಿನಲ್ಲಿ, ಈ ಹಸಿರಿನಲ್ಲಿ.

0: ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಿ ಅಂತ ಭಾವಿಸ್ತಾ ಮಂಗಳವಾರದ ಮಧ್ಯಾಹ್ನದ ಪ್ರಸಾರ ಕಾರ್ಯವನ್ನ ಆರಂಭಿಸ್ತಾ ಇದ್ದೇವೆ. ಸಮಯ ಆಗಿದೆ 11:06:40. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳುವಂತ ಸಮಯ ಇದು. ಆರಂಭದಲ್ಲಿ ಮೂಡಿ ಬರ್ತಾ ಇದೆ ರಾಜಕುಮಾರ ಚಿತ್ರದಿಂದ ಸಂತೋಷ್ ವೆಂಕಿ, ಪ್ರಿಯಾ ಹಿಮೇಶ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವ ಈ ಗೀತೆ, ಹಾಗೆ ಜೊತೆಯಾಗಿ ಮೂಡಿ ಬರ್ತಾ ಇದೆ ಚಿನ್ನಮ್ಮ ಚಿನ್ನಮ್ಮ ಅನ್ನೋ ಗೀತೆ, ಕೈಲಾಶ್ ಕೇರ್ ಹಾಗೂ ಇಂದು ನಾಗರಾಜ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತದ ಗೀತೆ.
1: ಮಕ್ಕಳು ಬೀಟು ಹೀಗ ಡಪ್ಪಾಂಗುಚಿ ಸ್ಟಾರ್ಟ್.

ಮೋಹನ್ ಶ್ರೀನಿವಾಸ್ ಮತ್ತು ವಿಜಯ್ ಅರಸ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿರುವ ರವಿ ಬಸ್ರೂರ್ ಅವರ ಸಂಗೀತವಿರುವ ಗೀತೆಯನ್ನು ಕೇಳಿದ್ರಿ. ಮುಂದೆ ಮೂಡಿ ಬರ್ತಾ ಇದೆ ಬ್ರಾಟ್ ಚಿತ್ರದಿಂದ ಸಿದ್ ಶ್ರೀರಾಮ್ ಹಾಗೂ ಲಹರಿ ಮಹೇಶ್ ಅವರ ಗಾಯನದಲ್ಲಿ, ಶಶಾಂಕ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿರುವ ಈ ಗೀತೆ ನಿಮಗಾಗಿ.

ಸಮಯ ಆಗಿದೆ 11:30. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಈ ಸಮಯ ಕಲಾಭಾರತಿಯ ಸಮಯ. ಕಲೆಗೆ ಸಂಬಂಧಪಟ್ಟ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಸಾಧಕರನ್ನ ಸಂಭ್ರಮಿಸುವ ವೇದಿಕೆ ಈ ನಮ್ಮ ಕಲಾಭಾರತಿ. ಇಂದಿನ ಕಲಾಭಾರತಿಯಲ್ಲಿ ನಾವು ಕನ್ನಡ ಚಿತ್ರರಂಗದ ನಟ, ನಿರ್ದೇಶಕ, ನಿರ್ಮಾಪಕರಾದಂತಹ ಚಿರಂಜೀವಿ ಗುರುದತ್, ಅಂದರೆ ಚಟ್ನಹಳ್ಳಿ ಗುರುದತ್, ಇವರ ಬಗ್ಗೆ ಮಾತಾಡ್ತಾ ಅವರು ಅಭಿನಯಿಸಿದ ಸುಮಧುರವಾದ ಗೀತೆಗಳನ್ನು ನಾವು ಕೇಳೋಣ. ಇವರು ಕನ್ನಡ ಚಿತ್ರರಂಗದ ದಂತಕತೆ, ಪ್ರಸಿದ್ಧ ಸಾಹಿತಿ, ಕತೆಗಾರರಾದಂತಹ ಚಿ ಉದಯಶಂಕರ್ ಅವರ ಪುತ್ರ ಕೂಡ ಹೌದು. ಮೂಡಿ ಬರ್ತಾ ಇದೆ ಜೀವನ ಚೈತ್ರ ಚಿತ್ರದಿಂದ ಮೂಗೂರು ಮಲ್ಲಪ್ಪ ಅವರ ಸಾಹಿತ್ಯದಲ್ಲಿ ಉಪೇಂದ್ರ ಕುಮಾರ್ ಅವರ ಸಂಗೀತದ ಗೀತೆ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ.

ಕಲಾಭಾರತಿಯಲ್ಲಿ ಸಾಕ್ತಾ ಇದ್ವಿ ಸ್ನೇಹಿತರೆ. ನಾವು ಜಿ ಗುರುದತ್ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಇವರು 1986 ತೆರೆ ಕಂಡ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅಭಿನಯದ ಚೊಚ್ಚಲ ಚಿತ್ರ ಆನಂದ್ ಮೂಲಕ ಚಿತ್ರರಂಗಕ್ಕೆ ನಟನಾಗಿ ಪ್ರವೇಶಿಸಿದರು. ಇದು ಕೂಡ ಇವರ ಮೊದಲ ಚಿತ್ರ. ಹೆಚ್ಚಾಗಿ ಹೀರೋನ ಸ್ನೇಹಿತ, ಪೋಷಕ ನಟ ಅಥವಾ ವಿಲನ್ ರೋಲ್ಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ರು. ಹಳ್ಳಿರಂಬೆ ಬೆಳ್ಳಿ ಬೊಂಬೆ ಚಿತ್ರದಲ್ಲಿ ಮಾಲಾಶ್ರೀ ಅವರಿಗೆ ಜೋಡಿಯಾಗಿ ಕೂಡ ಅಭಿನಯಿಸಿದರು. ಕೇಳೋಣ ಆನಂದ್ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತವಿದೆ.

ಕಲಾಭಾರತಿಯಲ್ಲಿ ಚಿ ಗುರುದತ್ತವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಈ ಗೀತೆಯಲ್ಲಿ ಅಂದರೆ ಆನಂದ್ ಚಿತ್ರದ ನೀಲಮೇಘ ಗಾಳಿ ಬೀಸಿ ಅನ್ನೋ ಗೀತೆಯಲ್ಲಿ ಕೊನೆಯಲ್ಲಿ ಅವರು ಮರದ ಹಿಂದೆ ಕದ್ದು ಮುಚ್ಚಿ ಕದ್ದು ಮುಚ್ಚಿ ನಾಯಕ ಮತ್ತು ನಾಯಕಿ ಹಾಡು ಹೇಳ್ತಾ ಇರೋದನ್ನು ಅವರು ಅಭಿನಯಿಸಿದ ರೀತಿಯನ್ನು ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಹಾಗೆ ಮುಂದೆ ಸಾಗೋಣ. ನಾವು ಚಿ ಗುರುದತ್ತವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಬಹಳಷ್ಟು ಚಿತ್ರಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ಇನ್ಸ್ಪೆಕ್ಟರ್ ವಿಕ್ರಮ್, ಕಿತ್ತೂರಿನ ಹುಲಿ, ಅರಳಿದ ಹೂವುಗಳು, ಹಳ್ಳಿರಂಬೆ, ಬೆಳ್ಳಿ ಬೊಂಬೆ, ಬೆಳ್ಳಿ ಕಾಲುಂಗುರ, ನಗರದಲ್ಲಿ ನಾಯಕರು, ಮಣ್ಣಿನ ದೋಣಿ, ಜೀವನ ಚೈತ್ರ, ಆನಂದ ಜ್ಯೋತಿ, ಚಿರಬಾಂಧವ್ಯ, ಜಗಮೆಚ್ಚಿದ ಹುಡುಗ, ಕಲಾವಿದ, ಗೂಂಡಾ ಮತ್ತು ಪೊಲೀಸ್, ಶಬ್ದವೇದಿ, ಸೂರಪ್ಪ, ಉಸಿರೆ, ಕೋಟಿಗೊಬ್ಬ, ರಾಜಾ ನರಸಿಂಹ, ಕದಂಬ, ಅಬ್ಬಬ್ಬಾ, ಬಹಳಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಹಾಗೆಯೇ ಬಹಳಷ್ಟು ವಿವಿಧ ಪಾತ್ರಗಳಲ್ಲಿ ಇವರು ಅಭಿನಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ಪಾತ್ರ ಪೋಷಕ ನಟ, ಖಳನಟ ಅಥವಾ ಗೆಳೆಯನ ಸ್ನೇಹಿತನ ನಾಯಕನ ಗೆಳೆಯನ ಪಾತ್ರ ಇರಬಹುದು. ಆದರೆ ಪ್ರತಿಯೊಂದು ಚಿತ್ರದ ಪ್ರತಿಯೊಂದು ಪಾತ್ರದಲ್ಲೂ ಕೂಡ ಅದಕ್ಕೆ ಒಂಥರ ವಿಭಿನ್ನವಾದ ರೀತಿ, ಅಂದರೆ ಈ ಚಿತ್ರದಲ್ಲಿ ಗೆಳೆಯನ ಪಾತ್ರದಲ್ಲಿ ಒಂದು ರೀತಿ ಜೀವ ತುಂಬಿದ್ರೆ ಇನ್ನೊಂದು ಚಿತ್ರದಲ್ಲಿ ಒಂಥರ ಬೇರೆ ರೀತಿಯ ಶೇಡಿನ ಪಾತ್ರವನ್ನೇ ಅವರು ತುಂಬಿರ್ತಾರೆ ಅಂತ ಹೇಳಬಹುದು. ಹಾಗೆಯೇ ಇವರು ಅನೇಕ ಚಲನಚಿತ್ರಗಳನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ. ಸಮರ, ದತ್ತ, ಕಾಮಣ್ಣನ ಮಕ್ಕಳು, ಆರ್ಯನ್ ಚಿತ್ರಗಳನ್ನು ಇವರು ನಿರ್ದೇಶಿಸಿದ್ದಾರೆ. ಸುಮಧುರವಾದ ಗೀತೆಗಳೊಂದಿಗೆ ಕಲಾಭಾರತಿಯಲ್ಲಿ ನಾವು ಸಾಕ್ತಾ ಇದ್ವಿ. ಮುಂದೆ ಮೂಡಿ ಬರ್ತಾ ಇದೆ ಸಂಯುಕ್ತ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮನೋ ಮತ್ತು ರಮೇಶ್ ಅವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಿಂಗೀತಂ ಶ್ರೀನಿವಾಸ್ ರಾವ್ ಅವರ ಸಂಗೀತವಿದೆ.

ಕಲಾಭಾರತಿಯಲ್ಲಿ ಸಾಕ್ತಾ ಇದ್ದೀವಿ. ಚಿರಂಜೀವಿ ಗುರುದತ್ ಅವರ ಬಗ್ಗೆ, ಚಟ್ನಳ್ಳಿ ಗುರುದತ್ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ ನಾವು. ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ತಮಿಳಿನಲ್ಲೂ ಕೂಡ ಇವರು ನಟಿಸಿದ್ದಾರೆ. ಕೆ ಬಾಲಚಂದರ್ ಅವರ ಪುದುಪುದು ಅರ್ಥಂಗಳ ಮೂಲಕ ತಮಿಳು ಭಾಷೆಗೂ ಕೂಡ ಪಾದಾರ್ಪಣೆ ಮಾಡಿದ್ದಾರೆ. ಕಮಲ್ ಹಾಸನ್ ಅವರೊಂದಿಗೆ ಮನೋರೋಗಿ ವೈದ್ಯನಾಗಿ ನಟಿಸಿದ ಕಲೈಗ್ನನ್ ಅವರ ಪ್ರಮುಖ ತಮಿಳು ಚಿತ್ರ. ಹಿರಿತೆರೆ ಮಾತ್ರವಲ್ಲದೆ ಗುರುದತ್ ಅವರು ಕಿರುತೆರೆಯಲ್ಲೂ ಕೂಡ ಅನೇಕ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ತುಳಸಿ, ಸಂಜು ಮತ್ತು ನಾನು, ರಾಮಾಚಾರಿ, ಜನನಿ, ಶ್ರೀರಸ್ತು, ಶುಭಮಸ್ತು, ಸಿಂಧು ಭೈರವಿ ಮುಂತಾದವು ಇವರು ಕಿರುತೆರೆಯಲ್ಲಿ ಅಭಿನಯಿಸಿದ ಧಾರಾವಾಹಿಗಳು. ಮುಂದೆ ಮೂಡಿ ಬರ್ತಾ ಇದೆ ಬೆಳ್ಳಿ ಕಾಲುಂಗುರ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ.

ಸಮಯ ಆಗಿದೆ 11:53. ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ಅನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಕಲಾಭಾರತಿಯಲ್ಲಿ ನಾವು ಸಾಗ್ತಾ ಇದ್ವಿ, ಚಿ ಗುರುದತ್ ಅವರ ಬಗ್ಗೆ ಮಾತಾಡ್ತಾ ಸಾಗ್ತಾ ಇದ್ವಿ. ಸಂದೇಶಗಳ ಕಡೆಗೆ ಸಾಗುವಂತ ಸಮಯ ಈಗ. ಯಾರಿದು ಸಂದೇಶ ಕಳಿಸಿದ್ದಾರೆ, ಶುಭ ಮುಂಜಾನೆ ಅಂತ ಯಾರು ಕವಿತಾ ಶ್ರೀನಿವಾಸ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇನೆ ಇವತ್ತಿನ ಸ್ಪೆಷಲ್ ಏನು ಸಾಂಗ್ಸ್ ಅಂತ ಕೇಳ್ತಾ ಇದ್ದಾರೆ ಹೆಸರುಘಟ್ಟದಿಂದ ಯಾರಿವರು, ವರಲಕ್ಷ್ಮಿ. ಹಾಗೆ ಬೀದರ್ ಗಣೇಶ್ದಿಂದ ಮಹೇಶ್, ರಶ್ಮಿ, ಚಂದ್ರಶೇಖರ್ ಹಾಗೂ ಶಾಂಭವಿ ಅವರು ಹೇಳ್ತಾ ಇದ್ದಾರೆ, ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಹಾಡು ಸೂಪರ್ ಆಗಿತ್ತು, ಇವರು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಗಳ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲಿ, ಇದರಲ್ಲಿ ಆಕಾಶವಾಣಿ ಅಂತ ಪದ ಇದೆ ಅಂತ. ಹೌದು. ಹಾಗೆಯೇ ಚಿ ಉದಯಶಂಕರ್ ಅವರ ಪುತ್ರ ರಾಮಾಚಾರಿ ಧಾರಾವಾಹಿಯಲ್ಲಿ ಚಾರುಗೆ ತಂದೆ ಪಾತ್ರದಲ್ಲಿ ನಟಿಸಿದ್ರು ಅಂತ ಹೇಳ್ತಾ ಇದ್ದಾರೆ ಅನುಷಾ ಅವರು. ಹಾಗೆಯೇ ಸಂದೇಶ ಕಳಿಸಿದ್ದಾರೆ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ. ಹೇಳ್ತಾ ಇದ್ದಾರೆ, ಗುರುದತ್ ಅವರ ಕಲಾಭಾರತಿ ತುಂಬ ಚೆನ್ನಾಗಿದೆ, ಹಳ್ಳಿರಂಬೆ ಬೆಳ್ಳಿ ಗೊಂಬೆ ನನ್ನ ಸೂಪರ್ ಹಿಟ್ ಮೂವಿ ಅಂತ, ಫೇವ್ರೆಟ್ ಮೂವಿ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಗುರುದತ್ ಅವರು ತುಂಬ ಒಳ್ಳೆಯ ನಟ, ಅವರ ತಂದೆ ಉದಯಶಂಕರ್ ಅವರು ಕೂಡ ಹಾಸ್ಯ ನಟ, ಹಾಡುಗಳನ್ನು ಬರೀತಿದ್ರು ತುಂಬ ಚೆನ್ನಾಗಿ ಅಂತ ಹೇಳ್ತಾ ಇದ್ದಾರೆ ಭವ್ಯ ಕೃತಿಕಾ ಹೆಸರುಘಟ್ಟದಿಂದ. ಹಾಗೆ ಚಿರಂಜೀವಿ ಗುರುದತ್ ಅವರ ಸಂಯುಕ್ತ ಸಮರ ವೇದ ಅವರ ಅಭಿನಯದ ಎಲ್ಲ ಚಿತ್ರಗಳು ತುಂಬ ಚೆನ್ನಾಗಿದೆ, ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬಾಗಲಕೋಟೆ ಬನಹಟ್ಟಿಯಿಂದ ಅಂಕುಶ್ ಅವರು, ದೀಪಾ ಮಹಾದೇವ ಗುಮ್ಮಚ್ಚಿ ಅವರು ಕೂಡ ಕಲಾಭಾರತಿ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಅವರ ಪರಿಚಯ ಮಾಹಿತಿ ಹಾಗೂ ಗೀತೆಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಯಾರಿದು ನ್ಯಾಮ್ತಿಯಿಂದ ಯಾರು ವೀಣಾ ಸಂದೇಶವನ್ನು ಕಳಿಸಿದ್ದಾರೆ, ಕಲಾಭಾರತಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹಾಗೆ ಅನಂತರಾಜು ಗೋರ್ಲಡ್ಕು ಕೂಡ ಅವರ ಗುರುದತ್ ಅವರ ಬಗ್ಗೆ ಮಾಹಿತಿ ಹಾಡುಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಅರುಣಾ ಮೈತ್ರಿ ಜೆ ಸಿ ನಗರದಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಈಗ ತಾನೇ ಪ್ರಸಾರವಾದ ಮಾಮ ಮಾಮ ಹಾಡು ಬಹಳ ಚೆನ್ನಾಗಿ ಇದೆ ಅಂತ ಹೇಳ್ತಾ ಇದ್ದಾರೆ ಅಥಣಿಯಿಂದ ಅನಿತಾ ಚಂದ್ರಕಾಂತ್ ಅವರು. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಸಮಯ ಆಗಿದೆ 11:56. ಕಲಾಭಾರತಿಯ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಇಂದು ಕಲಾಭಾರತಿಯಲ್ಲಿ ಪ್ರಸಾರವಾದ ಚಿ ಗುರುದತ್ ಅವರ ಬಗ್ಗೆ ಮಾಹಿತಿ ಹಾಗೂ ಹಾಡುಗಳು ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ, ಗುರುದತ್ ಅವರು ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಬಹಳಷ್ಟು ಹೆಚ್ಚಿನ ರೀತಿಯಲ್ಲಿ ಅವರ ಅಭಿನಯವನ್ನು ನಮ್ಮ ಚಿತ್ರರಸಿಕರಿಗೆ ಅಭಿನಯಿಸುವ ಮೂಲಕ ರಸದೌತಣವನ್ನು ನೀಡಲಿ ಅಂತ ಹೇಳ್ತಾ ಕಲಾಭಾರತಿಯನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕಲಾಭಾರತಿಯ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮಣ್ಣಿನ ದೋಣಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ. ಕಲಾಭಾರತಿಯಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ, ನಿಮ್ಮ ಅನುದಿನದ ಸಂಗಾತಿ.

0: ಸಮಯ 12 ಗಂಟೆ ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಮಣಿ. ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಕೊಳ್ಳುವ ಮುನ್ನ ಪೋಷಕರು ಮಕ್ಕಳಿಗೆ ಪರೀಕ್ಷೆ ನೀಡುತ್ತಿದ್ದ ಖಾಸಗಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಕಾನೂನು ಕ್ರಮ ಜರುಗಿಸಲು ಮುಂದಾಗಿದೆ. ಮಗುವಿನ ಬುದ್ದಿವಂತಿಕೆ, ಪೋಷಕರ ವಿದ್ಯಾರ್ಹತೆ ಸೇರಿದಂತೆ ಇತರೆ ವಿಷಯಗಳನ್ನು ಪರಿಶೀಲಿಸಲು ಪರೀಕ್ಷೆ ನಡೆಸುವಂತಿಲ್ಲ ಎಂದು ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಒಂದು ವೇಳೆ ದಾಖಲಾತಿಗೂ ಮುನ್ನ ಇಂತಹ ಪರೀಕ್ಷೆಗಳನ್ನು ನಡೆಸಿದರೆ ಅಂತಹ ಶಾಲೆಗಳಿಗೆ ದಂಡ ವಿಧಿಸಲು ಇಲಾಖೆ ಕ್ರಮ ವಹಿಸಲು ಮುಂದಾಗಿದೆ. ದಾಖಲಾತಿಗೆ ಮುನ್ನ ಪರೀಕ್ಷೆ ನಡೆಸಿದರೆ ಮೊದಲ ಹಂತದಲ್ಲಿ 25,000 ರೂಪಾಯಿವರೆಗೆ ದಂಡ ವಿಧಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದೆ. ಒಂದು ಬಾರಿ ದಂಡ ವಿಧಿಸಿದ ಬಳಿಕವೂ ಪುನರಾವರ್ತನೆಯಾದರೆ 50,000 ರೂಪಾಯಿ ದಂಡ ವಿಧಿಸಲು ನಿರ್ಧರಿಸಿದೆ. ಹೆಚ್ಚುವರಿ ಶುಲ್ಕ ವಸೂಲಿ ಮಾಡುತ್ತಿದ್ದ ಶಾಲೆಗಳಿಗೂ ದಂಡ ವಿಧಿಸಲು ಮುಂದಾಗಿರುವ ಇಲಾಖೆ ದಾಖಲಾತಿ ಸಮಯದಲ್ಲಿ ಡೊನೇಷನ್ ಅಥವಾ ಕ್ಯಾಪಿಟೇಷನ್ ಶುಲ್ಕ ಪಡೆದಿದ್ದರೆ ಅಂತಹ ಶಾಲೆಗಳಿಗೆ ಶುಲ್ಕದ 10 ಪಟ್ಟು ದಂಡ ವಸೂಲಿ ಮಾಡಲು ಸೂಚಿಸಿದೆ. ಪ್ರಸ್ತುತ ಕಲಬುರಗಿಯಲ್ಲಿರುವ ಬರ ಪರಿಸ್ಥಿತಿ ಪರಿಶೀಲಿಸಿ ರೈತರು ಮತ್ತು ಬಾಧಿತ ಸಮುದಾಯಗಳಿಗೆ ಸಮಯೋಚಿತ ನೆರವು ತಲುಪುವುದನ್ನು ಖಚಿತಪಡಿಸಿಕೊಳ್ಳಲು ಸ್ಥಳೀಯ ಮಟ್ಟದ ಸ್ಪಂದನಾ ಕ್ರಮಗಳನ್ನು ಮತ್ತಷ್ಟು ತೀವ್ರಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ವಿಶೇಷವಾಗಿ ಕುಡಿಯುವ ನೀರಿನ ನಿರಂತರ ಪೂರೈಕೆ, ಪರಿಣಾಮಕಾರಿ ಜಾನುವಾರು ನಿರ್ವಹಣೆ, ಮೇವಿನ ಲಭ್ಯತೆ ಹಾಗೂ ಸಮನ್ವಯಿತ ಪರಿಹಾರ ಕ್ರಮಗಳನ್ನು ಖಚಿತಪಡಿಸಿಕೊಳ್ಳಲು ಒತ್ತು ನೀಡಲಾಗಿದೆ. ಈ ಸಂದರ್ಭದಲ್ಲಿ ಯಾರೂ ನೆರವಿನಿಂದ ವಂಚಿತರಾಗದಂತೆ ಪ್ರತಿಯೊಂದು ಇಲಾಖೆಯೂ ಪೂರ್ವಭಾವಿಯಾಗಿ ಹಾಗೂ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂತೆ ನಿರ್ದೇಶನ ನೀಡಲಾಗಿದೆ ಎಂದಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಸುಮಾರು 30,000 ಕೂಲಿ ಕಾರ್ಮಿಕರಿಗೆ ವಿಬಿ ಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಒದಗಿಸಲಾಗುತ್ತಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯದ ಹಲವು ಭಾಗಗಳಲ್ಲಿ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ಎದುರಾಗಿರುವ ಸಂದರ್ಭದಲ್ಲಿ ಕಾರ್ಮಿಕರು ಉದ್ಯೋಗಕ್ಕಾಗಿ ಗುಳೆ ಹೋಗದಂತೆ ತಮ್ಮ ಊರಿನಲ್ಲಿಯೇ ಕೆಲಸ ಮತ್ತು ಆದಾಯದ ಅವಕಾಶ ಕಲ್ಪಿಸುವುದು ತಮ್ಮ ಸರ್ಕಾರದ ಆದ್ಯತೆಯಾಗಿದೆ. ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ ಗ್ರಾಮೀಣ ಜನರಿಗೆ ನೆರವು ನೀಡುವುದರ ಜೊತೆಗೆ ಗ್ರಾಮೀಣ ಆರ್ಥಿಕತೆಗೆ ಮತ್ತಷ್ಟು ಬಲ ತುಂಬುವ ಕೆಲಸ ಮಾಡಲಾಗುತ್ತಿದೆ. ಈ ಮೂಲಕ ದುಡಿಯುವ ಪ್ರತಿಯೊಂದು ಕೈಗೂ ಕೆಲಸ ಹಾಗೂ ಪ್ರತಿಯೊಂದು ಕುಟುಂಬಕ್ಕೂ ಬದುಕಿನ ಭರವಸೆ ನೀಡಲಾಗುತ್ತದೆ ಎಂದಿದ್ದಾರೆ. ಕೂಲಿ ಕಾರ್ಮಿಕರ ವಲಸೆ ತಡೆಗಟ್ಟುವುದು ಗ್ರಾಮೀಣ ಭಾಗದ ಸಂಪನ್ಮೂಲ ಸಂರಕ್ಷಣೆ, ಮಣ್ಣು ಮತ್ತು ಜಲಮೂಲಗಳ ಸಂರಕ್ಷಣೆಗೆ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆ ಪೂರಕವಾಗಿದೆ ಎಂದು ಗದಗ್ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕ ಕುಮಾರ್ ಪೂಜಾರ್ ಹೇಳಿದ್ದಾರೆ. ಗದಗ್ ತಾಲೂಕಿನ ಅಂತೂರು ಗ್ರಾಮದಲ್ಲಿ ವಿಬಿ ಜಿರಾಮ್ಜಿ ಯೋಜನೆಯಡಿ ಕೆರೆ ಅಭಿವೃದ್ದಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಬಿ ಜಿರಾಮ್ಜಿ ಯೋಜನೆಯಡಿ ಕೂಲಿ ಮೊತ್ತ 382 ರೂಪಾಯಿಗಳಿಗೆ ಹೆಚ್ಚಳವಾಗಿದೆ. ಎನ್ಎಂಎಸ್ಎಸ್ ತಂತ್ರಾಂಶದ ಮೂಲಕ 2 ಬಾರಿ ಹಾಜರಾತಿ ಅಳತೆಗೆ ಅನುಸಾರ ಕೂಲಿ ಪಾವತಿ ಮಾಡಲಾಗುತ್ತದೆ. ಕೂಲಿ ಪಾವತಿಯಲ್ಲಿ ಪುರುಷರು ಹಾಗೂ ಮಹಿಳೆಯರು ಎಂಬ ವ್ಯತ್ಯಾಸವಿಲ್ಲದೆ ವೇತನ ನೀಡಲಾಗುತ್ತದೆ. ಗ್ರಾಮಸ್ಥರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಮಕ್ಕಳು ಸ್ವಚ್ಛತೆ ಹಾಗೂ ವೈಯಕ್ತಿಕ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಯುವಜನತೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವತ್ತ ಗಮನ ಹರಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ರಾಷ್ಟೀಯ ಜಂತುಹುಳು ನಿವಾರಣಾ ದಿನದ ಅಂಗವಾಗಿ ಆಯೋಜಿಸಲಾದ ಅಲ್ಬೆಂಡಜೋಲ್ ಮಾತ್ರೆ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿ ವರ್ಷ ರಾಷ್ಟೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದ್ದು, ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಸರ್ಕಾರದ ವತಿಯಿಂದ ರಾಜ್ಯಾದ್ಯಂತ ಉಚಿತವಾಗಿ ಜಂತುಹುಳು ನಿವಾರಣಾ ಮಾತ್ರೆಗಳನ್ನು ವಿತರಿಸಲಾಗುತ್ತಿದೆ. ಇದರ ಅಂಗವಾಗಿ ಮಂಡ್ಯ ಜಿಲ್ಲೆಯಲ್ಲಿ 1 ರಿಂದ 19 ವರ್ಷದೊಳಗಿನ ಸುಮಾರು 3,52,000 ಮಕ್ಕಳಿಗೆ ಅಲ್ಬೆಂಡಜೋಲ್ ಮಾತ್ರೆಗಳನ್ನು ವಿತರಿಸಲಾಗುತ್ತಿದೆ ಎಂದರು. ಹೊರ ರಾಜ್ಯಗಳ ಗಡಿಭಾಗಗಳಲ್ಲಿ ವಾಸಿಸುತ್ತಿರುವ ಕನ್ನಡಿಗರ ಶೈಕ್ಷಣಿಕ, ಸಾಂಸ್ಕೃತಿಕ, ಔದ್ಯೋಗಿಕ ಹಾಗೂ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಐತಿಹಾಸಿಕ ಹೆಜ್ಜೆಯಿಟ್ಟಿದೆ. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ದಿ ಆಯುಕ್ತರಾದ ಉಮಾ ಮಹದೇವನ್ ಅವರ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಎಲ್ಲ ಇಲಾಖೆಗಳ ಕಾರ್ಯದರ್ಶಿಗಳು ಹಾಗೂ ಹೊರನಾಡಿನ ಪ್ರಮುಖರೊಂದಿಗೆ ಆಯೋಜಿಸಲಾದ ಉನ್ನತ ಮಟ್ಟದ ಮಹತ್ವದ ಸಭೆಯಲ್ಲಿ ಕರ್ನಾಟಕದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಹೊರ ರಾಜ್ಯಗಳ ಗಡಿ ಕನ್ನಡಿಗರ ಜ್ವಲಂತ ಸಮಸ್ಯೆಗಳ ಕುರಿತು ನೇರ ಚರ್ಚೆ ನಡೆಸಿ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡಲಾಯಿತು. ಗಡಿ ಕನ್ನಡಿಗರ ಇಲಾಖಾವಾರು ಸಮಸ್ಯೆಗಳನ್ನು ಚರ್ಚಿಸಿ ಸಂಬಂಧಪಟ್ಟ ಇಲಾಖೆಗಳ ಕಾರ್ಯದರ್ಶಿಗಳು ಸೂಕ್ತ ಪ್ರಸ್ತಾವನೆಗಳನ್ನು ಸಿದ್ದಪಡಿಸಬೇಕು. ಈ ಪ್ರಸ್ತಾವನೆಗಳನ್ನು ಯೋಜನಾ ಇಲಾಖೆ ಮತ್ತು ಮುಖ್ಯ ಕಾರ್ಯದರ್ಶಿಗಳ ಮೂಲಕ ಮುಖ್ಯಮಂತ್ರಿಯವರ ಅವಗಾಹನೆ ಹಾಗೂ ಆದೇಶಕ್ಕಾಗಿ 3 ತಿಂಗಳೊಳಗಾಗಿ ಸಲ್ಲಿಸುವಂತೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಸೂಚನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.

ಸಮಯ ಆಗಿದೆ 12:07 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಕರೆಗೊಂದು ಹಾಡು ಸಮಯದಲ್ಲಿ ನಾವಿದ್ದೀವಿ. ನಿಮ್ಮ ಇಷ್ಟದ ಗೀತೆಗಳನ್ನ ಕೇಳುವಂತಹ ಸಮಯ ಇದು. ಅಂದ್ರೆ ಎಲ್ಲ ಟೈಮಲ್ಲೂ ಕೇಳ್ತೀರಾ, ಆದ್ರೆ ಇದು ನೀವೇ ರಿಕ್ವೆಸ್ಟ್ ಮಾಡಿ ಕೇಳುವಂತಹ ಸಮಯ. ನೀವು ಕೂಡ ನಮಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನು ಕೇಳಬಹುದು. ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ ವಿವಿಧ ಭಾರತಿ ಕನ್ನಡದಲ್ಲಿ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 0802226217. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆನ ನೀವು ರಿಕ್ವೆಸ್ಟ್ ಮಾಡ್ಬೋದು. ಹಾಗೆ ದಯವಿಟ್ಟು ಪದೇ ಪದೇ ಕರೆ ಮಾಡೋರು, ವಾರದ ಹಿಂದೆ 15 ದಿನದಿಂದ ತಿಂಗಳಿಂದ ಕರೆ ಮಾಡಿದವರು ಮಾಡದಲೆ ಹೊಸಬರಿಗೆ ವರ್ಷಗಟ್ಟಲೆಯಿಂದ 4-5 ವರ್ಷದಿಂದ ಕಾಯ್ತಾ ಇರ್ತಾರೆ, ಅವರಿಗೋಸ್ಕರ ನೀವು ಸ್ವಲ್ಪ ಸೈಡ್ಗೋಗಿ ಅಂತ ಹೇಳ್ತಾ ಇದ್ದೀನಿ. ಸರಿ, ಈಗ ಒಬ್ರು ಕರೆ ಮಾಡಿದ್ರು, ಕಟ್ ಮಾಡಿಬಿಟ್ರು ಹಂಗೇನೆ. ಭಾಗ್ಯ ಅವರು ತಾವರೆಕೆರೆಯಿಂದ ಕರೆ ಮಾಡಿ ಕಸ್ತೂರಿ ನಿವಾಸ ಚಿತ್ರದ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದರು. ಮೂಡಿ ಬರ್ತಾ ಇದೆ ಪಿ ಶ್ರೀನಿವಾಸ್ ಅವರ ಹಾಡುಗಾರಿಕೆಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತದ ಗೀತೆ ಕಸ್ತೂರಿ ನಿವಾಸ ಚಿತ್ರದಿಂದ.

0: 107.9 ಎಫ್ಎಂ. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಯಾರು, ಯಾವ ಹಾಡಿಗೋಸ್ಕರ ಅವರು ರಿಕ್ವೆಸ್ಟ್ ನ ಕೇಳ್ತಾ ಇದ್ದಾರೆ ಅಂತ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್ ರೀ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಮೇಡಮ್, ನಾನು ರಾಯಗಾವ್ ತಾಲೂಕು ಮೂಲಕೊಳದಿಂದ ಶಿವಲಿಂಗಯ್ಯ ಹಿರೇಮಠ್ ಮಾತಾಡೋದ್ರಿ.
0: ಯಾವಾಗ ಕರೆ ಮಾಡಿದ್ರಿ ಶಿವಲಿಂಗಯ್ಯ ಅವರೇ?
1: ಮೇಡಮ್, ತಡ ಸಂತು ಮಾಡಿ ತಿಂಗಳು.
0: ಹೌದಾ? ಯಾಕಂದ್ರೆ ಬೇರೆಯವ್ರಿಗೆ ಅವಕಾಶ ಸಿಗ್ಬೇಕಲ್ವಾ, ಅದಕ್ಕೆ ಕೇಳಿದೆ.
1: ಮೇಡಮ್, ಚಿತ್ರ ಶಾಂತಿ ಕ್ರಾಂತಿ ರೀ. ಇನ್ನೇನು ಎರಡು ದಿನಗಳ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಿದ್ರಿ. ಎಲ್ಲಾ ಕೇಳುಗರಿಗೂ, ಎಲ್ಲಾ ಸಿಬ್ಬಂದಿಗೂ, ತಮಗೂ ಸ್ವಾತಂತ್ರ್ಯ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುಂಚಿತವಾಗಿ ಶುಭಾಶಯಗಳು ರೀ.
0: ಧನ್ಯವಾದಗಳು ನಿಮಗೂ ಕೂಡ.
1: ಅದಕ್ಕಾಗಿ ರೀ, 1 2 3 1 2 3 ಬಾವುಟಕ್ಕೆ ಬಣ್ಣಗಳು ತ್ರೀ, ವಿ ಆರ್ ದಿ ನೇಷನ್, ವಿ ಆರ್ ದಿ ಚಿಲ್ಡ್ರನ್ ಕೇಳೋ ಸಾಂಗ್ ಹೇಳ್ರಿ.
0: ಶಾಂತಿ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ಸ್ ರೀ ಮೇಡಮ್.
0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದ ಗೀತೆ ಚಿತ್ರ ಶಾಂತಿ ಕ್ರಾಂತಿ.

0: We are the justice. We are the police. We are the justice. Shanti nitya kanti satya ee bhoomili. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ನಾವು. ಈಗ ತಾನೇ ಕರೆ ಮಾಡಿ ಶಾಂತಿಕ್ರಾಂತಿ ಚಿತ್ರದ ಗೀತೆಯನ್ನು ಕೇಳಿದ್ರು ಒಬ್ರು. ಅವರು ಒಂದೂವರೆ ತಿಂಗಳಿಂದ ಕರೆ ಮಾಡಿದ್ವಿ ಅಂತ ಹೇಳಿದ್ರು, ಬಟ್ ಇಲ್ಲಿ ಮೆಸೇಜಸ್ ಬರ್ತಾ ಇದೆ ಒಂದು ತಿಂಗಳಲ್ಲಿ ಮೂರನೇ ಸಲ ಕರೆ ಮಾಡ್ತಿರೋದು ಅಂತ. ದಯವಿಟ್ಟು ಹೀಗೆ ಮಾಡದೆ ಹೊಸಬರಿಗೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಲ್ವಾ? ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಹಾಗೆ ಕೂಡ ನಿಮ್ಮ ಇಷ್ಟದ ಗೀತೆಗಳನ್ನು ನೀವು ಕೂಡ ನಮ್ಮ ಆಕಾಶವಾಣಿ ವಿವಿಧ ಭಾರತಿಯಲ್ಲಿ ಕೇಳಬೇಕು ಅಂತಂದರೆ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802-212-6157 ಈ ಸಂಖ್ಯೆಗೆ ನೀವು ದೂರವಾಣಿ ಮೂಲಕ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನು ರಿಕ್ವೆಸ್ಟ್ ಮಾಡಬಹುದು ಅಂತ ಹೇಳ್ತಾ ಒಬ್ಬ ಕಾಲರ್ ರೆಡಿ ಇದ್ದಾರೆ, ಯಾರು ಅಂತ ನೋಡುವಂತ ಸಮಯ. ಹಲೋ,
1: ನಮಸ್ತೆ ಮೇಡಮ್.
0: ಸ್ವಲ್ಪ ರೇಡಿಯೋದಿಂದ ಸ್ವಲ್ಪ ದೂರ ಬನ್ನಿ, ಅದು ರೇಡಿಯೋ ಇಕ್ಕೋ ಆಗ್ತಿದೆ.
1: ಮೇಡಮ್, ಮ್ಯೂಟ್ ಮಾಡಿದೆ ಮೇಡಮ್.
0: ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ತುಂಬಾ ನಗ್ತಾ ಇದ್ದೀರಾ ಯಾಕೆ?
1: ಇಲ್ಲ ಮ್ಯಾಮ್, ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ತುಂಬಾ ದಿನದಿಂದ ಎಫ್ಎಂ ಅಂದ್ರೆ ನಮ್ಮ ತಂದೆಯವರು ಇದ್ದಾಗಲಿಂದ ನಾನು ಕೇಳ್ತಾ ಇದ್ದೆ ಚಿಕ್ಕವಳು ಇವಾಗಲಿಂದನು, ಬಟ್ ನನಗೆ ಮಾತಾಡೋದಕ್ಕೆ ಫಸ್ಟ್ ಟೈಮ್ ಕರೆ ಸಿಕ್ಕಿದೆ, ತುಂಬಾ ಖುಷಿ ಆಗ್ತದೆ ಮೇಡಮ್.
0: ಹೌದಾ? ಫಸ್ಟ್ ಟೈಮ್ ಮಾಡಿರೋದ ನೋಡಿ, ಫಸ್ಟ್ ಟೈಮ್ ಕರೆ ಮಾಡೋರ್ ಖುಷಿ ಎಷ್ಟಿರುತ್ತೆ ಅಂತ ಕೇಳುಗರು ಕೂಡ ಕೇಳ್ಕೋಬೇಕು.
1: ಹೌದೌದು, ಪದೇ ಪದೇ ಹೇಳ್ತಾ ಇರ್ತೀರಾ ಹೊಸಬ್ರಿಗೆ ಅವಕಾಶ ಕೊಡಿ ಅಂತ ಅಂದ್ಬಿಟ್ಟು ಹೊಸ ಕಾಲ್ ಮಾಡೋರ್ಗೆ. ಅದನ್ನ ನೆನ್ಪ್ ಮಾಡ್ಕೊಂಡು ನಾನು ಇವಾಗ ರಾಯರ್ ನೆನ್ಸ್ಕೊಂಡು ಫೋನ್ ಮಾಡಿದೆ, ಮಾಡಿದ ತಕ್ಷಣ ಸಿಕ್ಬಿಡ್ತು, ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್.
0: ಓ ಸೂಪರ್ ಹಂಗಿದೆ. ಎಲ್ಲಿಂದ ಕರೆ ಮಾಡ್ತಿರೋದು
1: ಮೇಡಮ್? ನಾ ಬೆಂಗಳೂರು ಯಶವಂತಪುರದಿಂದ ಮಾತಾಡ್ತಾ ಇರೋದು.
0: ಹೌದಾ, ಏನ್ ಮಾಡ್ಕೊಂಡಿದ್ದೀರಾ
1: ಮೇಡಮ್? ಹೌಸ್ ವೈಫೇನೆ, ಸ್ಟಾಫ್ ನರ್ಸ್, ಬಟ್ ಆಕ್ಚುಲಿ ಇವಾಗ ಮಕ್ಳು ಇರೋದ್ರಿಂದ ಮನೆಯಲ್ಲೇ ಇರಿದೀನಿ. ನಾ ತುಂಬಾ ದಿನದಿಂದ ಯಾವಾಗ್ಲೂ ಕರೆ ಮಾಡ್ಬೇಕು ಅನ್ಕೋತಿದ್ದೆ ಮ್ಯಾಮ್, ಬಟ್ ಲಾಸ್ಟ್ ವೀಕ್ ಇಂದ ಟ್ರೈ ಮಾಡ್ತಾ ಇದ್ದೆ, ಸಿಕ್ಕಿರ್ಲಿಲ್ಲ. ಈಗ ಫಸ್ಟ್ ಟೈಮ್ ಮಾಡಿದೆ, ತುಂಬಾ ಖುಷಿ ಆಗ್ತಾ ಇದೆ. ಜೊತೆಗೆ ನಾನು ಡೈಲಿ ಮ್ಯಾಮ್, ನಾನು ನಿಜ ಎಲ್ಲರಿಗೂ ಹೇಳೋದೇನೆ, ಎಷ್ಟು ಖುಷಿ ಆಗುತ್ತೆ ಪ್ರತಿಯೊಂದು ಪ್ರೋಗ್ರಾಮ್ ಕೇಳ್ಬೇಕು ಅಂತಂದ್ರೆ, ನೀವು ಹಳೆ ಸಾಂಗ್ ಎಲ್ಲ ಹಾಕ್ತೀರಾ ಮತ್ತೆ ಪ್ರತಿಯೊಂದು ಸಾಂಗ್ ಬಗ್ಗೆ ಅದನ್ನ ಡೀಟೇಲ್ ಆಗಿ ಹೇಳ್ತಿರಲ್ಲ, ಅದು ತುಂಬಾ ಖುಷಿ ಆಗುತ್ತೆ ನಮ್ಗೆ. ಇನ್ನು ಏನೇನು ಹೇಳ್ಬೇಕು ಅಂತ ನಿಮ್ ಜೊತೆ ಮಾತಾಡ್ತಿರೋ ಖುಷಿ ಗೊತ್ತಾಗ್ತಾ ಇಲ್ಲ.
0: ಸೂಪರ್ ನೋಡಿ, ಎಷ್ಟು ನಾನು ಅದೇ ಹೇಳೋದು. ಈಗ ಮಾಡೋರು ತಿಂಗಳಲ್ಲಿ ಎರಡು ಮೂರು ಸಲ ಮಾಡ್ತಾರೆ, ನಾನು ಮಾಡಿಲ್ಲ ಮಾಡಿಲ್ಲ ಅಂತ ಹೇಳಿ ಮಾಡ್ತಾರೆ, ಬಟ್ ಈ ತರ ನಿಮ್ಮಂತವ್ರಿಗೆ ಆ ಕರೆ ಸಿಕ್ಕಿದಾಗ ಆ ಖುಷಿ ಅವರು ಕೇಳ್ಬೇಕು ಅಂತ ನಾನು ಹೇಳೋದು. ಎಷ್ಟು ಖುಷಿ ಆಗುತ್ತೆ ಅಲ್ಲ?
1: ತುಂಬಾ ಖುಷಿ ಆಗುತ್ತೆ ಮ್ಯಾಮ್. ಮತ್ತೆ ನಾನು ಅಷ್ಟೇ ಮ್ಯಾಮ್, ತುಂಬಾ ನಾನು ಟಿವಿ ತುಂಬಾ ಜಾಸ್ತಿ ನೋಡಲ್ಲ ಮ್ಯಾಮ್. ನಮ್ ಮಾರ್ನಿಂಗ್ ಹಸ್ಬೆಂಡ್ ಮಕ್ಕಳೆಲ್ಲ ಹೋದ್ಮೇಲೆ ಟಿವಿ ಎಲ್ಲ ಆಫ್ ಮಾಡಿ ಎಫ್ ಎಂ ಹಾಕ್ಬಿಟ್ರೆ ಸಾಕು, ಆರಾಮಾಗಿ ಕೆಲಸ ಮೂವ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಸಾಂಗ್ ಬೇರೆಯವ್ರು ಕೇಳಿದ್ರು ಕೂಡ ನಾವೇ ಕೇಳಿದೀವಿ ಆ ಸಾಂಗ್ ನ ಅಂತಂದ್ಬಿಟ್ಟು ನಮ್ಗೋಸ್ಕರವೇ ಡೆಡಿಕೇಟ್ ಮಾಡಿದ್ದಾರೆ ಅನ್ಕೊಂಡು ಫೀಲ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ, ತುಂಬಾನೇ ಖುಷಿ ಆಗುತ್ತೆ ಮೇಡಮ್.
0: ಯಾವ ಹಾಡ್ಬೇಕಿತ್ತು ನಿಮ್ಗೆ
1: ಮೇಡಮ್? ಗಂಗಾ ಯಮುನಾಯಿಂದ ಒಲವೇ ಮೌನವೇ, ಅದು ನಮ್ಮ ಹಸ್ಬೆಂಡ್ ಗೋಸ್ಕರ ಮೇಡಮ್.
0: ಹಾಡ್ತೀರಾ?
1: ಇಲ್ಲ ಮ್ಯಾಮ್, ಅವ್ರು ಹಾಡ್ತಾ ಇರ್ತಾರೆ. ಇಲ್ಲ ಮ್ಯಾಮ್, ನನ್ನ ವಾಯ್ಸ್ ಅಷ್ಟು ಇದನ್ಸಲ್ಲ ನನಗೆ, ಬಟ್ ಕರೆ ಸಿಕ್ಕಿರೋದೇ
0: ಖುಷಿ ಆಗ್ತಿದೆ
1: ಮ್ಯಾಮ್.
0: ಓಕೆ, ನಿಮ್ಗೋಸ್ಕರ ಈಗ ಗೀತೆ ಪ್ರಸಾರ ಆಗ್ತಾ ಇದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ಹೀಗೆ ಕರೆ ಮಾಡ್ತಾ ಇರಿ.
1: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ ಮ್ಯಾಮ್.
0: ಗಂಗಾ ಯಮುನಾ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಗಾಯನದಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ವಿದ್ಯಾಸಾಗರ್ ಅವರ ಸಂಗೀತವಿದೆ.

ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಮುಂದಿನ ಕರೆ ನೋಡುವಂತಹ ಸಮಯ. ಕರೆ ಕಟ್ ಆಗಿದೆ. ಶ್ರೀನಿವಾಸ್ ಅವರು ಕರೆ ಮಾಡಿದ್ರು, ಭಕ್ತ ಪ್ರಹ್ಲಾದ ಚಿತ್ರದ ಗೀತೆಯನ್ನ ಕೇಳಿದ್ರು. ಮೂಡಿ ಬರ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಹಾಡುಗಾರಿಕೆಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಟಿ ಜೆ ಲಿಂಗಪ್ಪ ಅವರ ಸಂಗೀತವಿದೆ.

ಕ್ಷಸ ಖಿನ್ನರರೆಲ್ಲ ಗಡಗಡ ನಡುಗಿರೆ. ಇಂದ್ರ ಅಗ್ನಿ ವಾಯು ವರುಣ ನಿನ್ನ ಸೇವೆಯ ಮಾಡಿರೆ. ದರ್ಪದಿಂದ ದಾನವ ರಾಜ್ಯವ

ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ವಿ. ಹಾಡನ್ನು ಕಾಲರ್ ಒಬ್ಬರು ಕರೆ ಮಾಡಿ ಗೀತೆಯನ್ನು ಕೇಳಿದರು. ಯಜಮಾನ ಚಿತ್ರದಿಂದ, ದರ್ಶನ್ ಅಭಿನಯದ ಯಜಮಾನ ಚಿತ್ರದ ಗೀತೆಯನ್ನು ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ.

0: ಹಲೋ.
1: ಹಲೋ ಮೇಡಮ್,
0: ನಮಸ್ಕಾರ. ಯಾರು ಮಾತಾಡ್ತಿರೋದು?
1: ನಮಸ್ಕಾರ ಮೇಡಮ್, ನಾನು ಬೆಳಗಾವಿ ಜಿಲ್ಲೆ ಬೈಲಗೋಳ ತಾಲೂಕು ಹೊಳೆಸೂರ ಒಳವಯ್ಯ ಹಿರೇಮಠ ಅಂತ ಹೇಳಿ.
0: ಹೌದಾ, ಫಸ್ಟ್ ಟೈಮ್ ಕರೆ ಮಾಡ್ತಿರೋದಾ ನೀವು?
1: ಹಾ ಮೇಡಮ್, ಫಸ್ಟ್ ಟೈಮ್.
0: ಫಸ್ಟ್ ಟೈಮ್ ಕರೆ ಮಾಡ್ತಿದ್ದೀರಾ. ನಿಮ್ಮ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ.
1: ಹಾ ಮೇಡಮ್.
0: ಏನು ಹೇಳಿ? ಹಲೋ.
1: ಹಾ ಮೇಡಮ್.
0: ನಿಮ್ಮ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ ಅಂದೆ.
1: ಹಾ ಮೇಡಮ್, ಇಲ್ಲಿ ಹಸುಗಳು ಬಿಟ್ಟಿದ್ದೀನಿ.
0: ಹಾ ಗೊತ್ತಾಯ್ತು, ಆ ಗಂಟೆ ಶಬ್ದ ಕೇಳ್ತಾ ಇದೆ, ಹಸುವಿನ ಕೊರಳಿನ ಗಂಟೆ ನಾದ ಕೇಳ್ತಾ ಇದೆ ನಮ್ಗೆ. ಚೆನ್ನಾಗಿ ಕೇಳಿಸ್ತಿದೆ. ಓಕೆ, ಏನ್ ಹಸುಗಳನ್ನ ಮೇಯಿಸ್ತಾ ಇದ್ರಾ?
1: ಹಾ ಮೇಡಮ್.
0: ಮಳೆನಾ ನಿಮ್ ಕಡೆ?
1: ಮಳೆನ ಈಗ ಇಲ್ಲ ಮೇಡಮ್, ನಿನ್ನೆ ಸ್ವಲ್ಪ ಆಯ್ತು, ಈಗ ಸ್ವಲ್ಪ ಏನಿಲ್ಲ.
0: ಯಾವ ಹಾಡ್ಬೇಕಿತ್ತು
1: ಮೇಡಮ್? ವೀರಪ್ಪನಾಯಕ ಪಿಕ್ಚರ್ ಇಂದ ಭಾರತಾಂಬೆ ನಿನ್ನೆ ಜನ್ಮದಿನ ಹಾಡಿತ್ತು ಮೇಡಮ್.
0: ಬೇಕಿತ್ತಾ? ಕೇಳ್ತಾ ಇರ್ತೀರಾ ವಿವಿಧ ಭಾರತಿ ಕನ್ನಡವನ್ನ?
1: ಹಾ ಮೇಡಮ್, ಡೈಲಿ ಕೇಳ್ತಾ ಇರ್ತೀನಿ, ಎಲ್ಲಾ ಪ್ರೋಗ್ರಾಮ್ ಕೇಳ್ತಾ ಇರ್ತೇನೆ ಮೇಡಮ್.
0: ಹೌದಾ, ಯಾವ ಪ್ರೋಗ್ರಾಮ್ ತುಂಬಾ ಇಷ್ಟ ಆಗುತ್ತೆ, ಯಾವ ಕಾರ್ಯಕ್ರಮ ಇಷ್ಟ ಆಗುತ್ತೆ
1: ನಮಗೆ? ಇದೇ ಮೇಡಮ್, ಇದೇ ಪ್ರೋಗ್ರಾಮ್ ಇಷ್ಟ ಆಗುತ್ತೆ ನಮಗೆ.
0: ಕರೆಗೊಂದು ಹಾಡು.
1: ಕರೆಗೊಂದು ಹಾಡು.
0: ಖಂಡಿತ, ನಿಮ್ಮ ನೆಚ್ಚಿನ ಗೀತೆ ಈಗ ಪ್ರಸಾರ ಆಗ್ತಾ ಇದೆ, ಕೇಳಿಸ್ಕೊಳ್ಳಿ.
1: ಥ್ಯಾಂಕ್ ಯು,
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ನಮಸ್ಕಾರ.
0: ವೀರಪ್ಪ ನಾಯಕ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ.

0: ಸಮಯ ಆಗಿದೆ 12:44:52. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ನಮ್ಮ ಕೇಳುಗರ ನೆಚ್ಚಿನ ಗೀತೆಗಳು ಕರೆ ಮಾಡಿ ಹಾಡನ್ನು ಕೇಳ್ತಾ ಇದ್ದೀರಾ. ಸುಮಧುರವಾದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ ನಾವು ಕೂಡ. ನೀವು ಕೂಡ ಕರೆ ಮಾಡಿ ಗೀತೆಗಳನ್ನು ಕೇಳಬೇಕು, ನಿಮ್ಮ ನೆಚ್ಚಿನ ಗೀತೆಗಳನ್ನು ವಿವಿಧ ಭಾರತಿ ಕನ್ನಡದಲ್ಲಿ ಕೇಳಬೇಕು ಅಂತ ಆದರೆ ಕರೆ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802226125 7 0802226125 7. ಇದು ನಮ್ಮ ದೂರವಾಣಿ ಸಂಖ್ಯೆ. ಹಾಗೆ ಮುಂದಿನ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಕೊಪ್ಪಳ ಜಿಲ್ಲೆಯಿಂದ ಮೇಡಮ್, ತಿಪ್ಪಣ್ಣ ಕೋಳಿಹಾಳ್ ಅಂತ ಮಾತಾಡೋದು.
0: ತಿಪ್ಪಣ್ಣ ಕೋಳಿಹಾಳ್ ಅವ್ರೆ, ಏನ್ ಮಾಡ್ಕೊಂಡಿದ್ದೀರಾ?
1: ನಾವು ರೈತರು ಮೇಡಮ್.
0: ಏನ್ ಬೆಳಿತೀರಾ ರೈತರು?
1: ಈ ಮೆಕ್ಕೆಜೋಳ ಹಾಕಿದೀವಿ ಮೇಡಮ್. ಅಲ್ಲೇ ಆಲ್ರೆಡಿ ತೆನಿಗೆ ಬಂದಿದೆ ಮೇಡಮ್, 2 ತಿಂಗಳು ಆಯ್ತು ಈಗ. ಸ್ವಲ್ಪ ಈ ವರ್ಷ ಮಳೆ ಇಲ್ದಕ್ಕ ಪೀಕ್ ಅಷ್ಟೊಂದು ಚೆನ್ನಾಗಿಲ್ಲ ಮೇಡಮ್.
0: ಹೌದಾ?
1: ಹೌದು.
0: ಸರಿ, ಯಾವ ಗೀತೆ ಬೇಕಿತ್ತು?
1: ಮೈ ಆಟೋಗ್ರಾಫ್ ಚಿತ್ರದಿಂದ ಅರಳುವ ಹೂಗಳೇ ಅಂತ ಇದೆ ಅಲ್ಲ ಮೇಡಮ್, ಸುದೀಪ್ ಅವರ ಅಭಿನಯ.
0: ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದ.
0: ಮೈ ಆಟೋಗ್ರಾಫ್ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಚಿತ್ರ ಅವರ ಹಾಡುಗಾರಿಕೆಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಭಾರದ್ವಾಜ್ ಅವರ ಸಂಗೀತವಿರುವ ಗೀತೆ ನಿಮಗಾಗಿ.

0: ಹಲೋ.
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ನಮಸ್ಕಾರ ಮೇಡಮ್, ನಾವು ಚಂದ್ರಶೇಖರ್ ತಳವರ್ ಅಂತ ಮೇಡಮ್, ಬಸವನ್ ಬಾಗೇವಾಡಿ ತಾಲೂಕು ಬಿಜಾಪುರ ಜಿಲ್ಲೆ. ಆರಾಮಿದ್ದೀವಿ ಮೇಡಮ್.
0: ಯಾವ ಹಾಡು?
1: ಕವಿರತ್ನ ಕಾಳಿದಾಸದ ಸದಾ ಕಣ್ಣಲ್ಲಿ ಅತ್ತಿ ಆಯ್ತಲ್ಲ ಮೇಡಮ್, ಆ ಹಾಡು ಬೇಕಾಗಿತ್ತು.
0: ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ನಮಸ್ಕಾರ ಮೇಡಮ್.
0: ಕವಿರತ್ನ ಕಾಳಿದಾಸ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

0: ಸಮಯ ಆಗಿದೆ 12:56. ಕರೆಗೊಂದು ಹಾಡಿನ ಕೊನೆಯ ಕರೆ ಯಾರು ಮಾಡಿದ್ದಾರೆ ಅಂತ ನೋಡುವಂತ ಸಮಯ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಹನುಮಂತಪ್ಪ ಮಡಿವಾಳ, ಜಗಳೂರು ಮೇಡಮ್.
0: ಜಗಳೂರಿನಿಂದ ಯಾವ ಗೀತೆ ಬೇಕು ನಿಮ್ಗೆ?
1: ಮೇಡಮ್, ಮಂಕುತಿಮ್ಮ ಸಿನಿಮಾದಿಂದ ನನ್ನ ಮುದ್ದು ತಾರೆ ಸಾಂಗ್ ಬೇಕಾಯ್ತು ಮೇಡಮ್.
0: ಖಂಡಿತ ಪ್ರಸಾರ ಮಾಡ್ತೀವಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಓಕೆ, ಥ್ಯಾಂಕ್ ಯು ಮೇಡಮ್.
0: ಮಂಕುತಿಮ್ಮ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಚಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ, ಹಾಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿದೆ. ಈ ಗೀತೆಗೊಂದಿಗೆ ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವ ಸಮಯ ಬಂದಿದೆ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರೊಂದಿಗೆ ರಾಜ್ಯದ ಅಭಿವೃದ್ಧಿ ಕುರಿತಂತೆ ವಿಡಿಯೋ ಸಂವಾದ ನಡೆಸುತ್ತಿದ್ದಾರೆ. ಪ್ರಶ್ನೋತ್ತರ ಕಲಾಪದ ವೇಳೆ ಪ್ರತಿಪಕ್ಷಗಳ ಸದಸ್ಯರ ಗದ್ದಲದ ಹಿನ್ನೆಲೆಯಲ್ಲಿ ರಾಜ್ಯಸಭಾ ಕಲಾಪವನ್ನು ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಲಾಗಿದೆ. ವಿರೋಧ ಪಕ್ಷದ ನಾಯಕರು ಪದೇ ಪದೇ ಒಂದು ವಿಷಯವನ್ನು ಪ್ರಸ್ತಾಪಿಸುತ್ತಿರುವ ಕುರಿತು ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳ ವಿರುದ್ದ ಪೊಲೀಸ್ ಕ್ರಮ ಖಂಡಿಸಿ ಸಂಸತ್ತಿನ ಆವರಣದೊಳಗೆ ಎನ್ಡಿಎ ಸಂಸದರು ಇಂದು ಮೆರವಣಿಗೆ ನಡೆಸಿದರು. ಸ್ವಾತಂತ್ರ್ಯ ದಿನಾಚರಣೆಯಂದು ದೇಶದ ವಿವಿಧೆಡೆ ಐಎಸ್ಐ ದಾಳಿ ನಡೆಸುವ ಸಾಧ್ಯತೆ ಇದೆ ಎಂಬ ಗುಪ್ತಚರ ಇಲಾಖೆ ವರದಿ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ನಾಗನಹಳ್ಳಿ ಮಂಡನಪಾಳ್ಯ ಗ್ರಾಮದ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಪರಿಶೀಲಿಸಿದರು. ರಾಜ್ಯದಲ್ಲಿ ಆಪ್ ಆಧಾರಿತ ಬೈಕ್ ಟ್ಯಾಕ್ಸಿ ಸೇವೆಗಳಿಗೆ ಅನುಮತಿ ನೀಡಲು ಸಾಧ್ಯವಿಲ್ಲ ಎಂದು ರಾಜ್ಯ ಸರ್ಕಾರ ಸುಪ್ರೀಂಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದೆ. ಪ್ರಯಾಣಿಕರ ಸುರಕ್ಷತೆ, ವಿಮೆ ಇಲ್ಲದಿರುವುದು ಹಾಗೂ ಅಪಘಾತಗಳ ಭೀತಿಯನ್ನು ಸರ್ಕಾರ ಕೋರ್ಟ್ ಮುಂದೆ ಪ್ರಸ್ತಾಪಿಸಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿ ಸಂದೀಪ್ ಎಂಬಾತನಿಗೆ ಅಪಹರಣ ಹಾಗೂ ಜೀವ ಬೆದರಿಕೆ ಪ್ರಕರಣದ ತನಿಖೆ ನಡೆಸುತ್ತಿರುವ ಪೊಲೀಸರು ಇಬ್ಬರು ಕೈಗಾರಿಕೋದ್ಯಮಿಗಳನ್ನು ಪತ್ತೆಹಚ್ಚಿದ್ದಾರೆ. ಭಾರತದ ತ್ವರಿತ ನಗರೀಕರಣ, ಕೈಗೆಟಕುವ ವಸತಿಯನ್ನು ಆರ್ಥಿಕ ಬೆಳವಣಿಗೆ, ನಗರ ಸ್ಥಿತಿಸ್ಥಾಪಕತ್ವ ಮತ್ತು ಸಾಮಾಜಿಕ ಅಭಿವೃದ್ಧಿಯ ಪ್ರಮುಖ ಆಧಾರ ಸ್ತಂಭವನ್ನಾಗಿ ಮಾಡಿದೆ ಎಂದು ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ಸತ್ಯೇಂದ್ರ ಸಿಂಗ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಅಡಿಯಲ್ಲಿ 1,25,00,000 ಹೆಚ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಗ್ರ್ಯಾಂಡ್ ಚೆಸ್ ಟೂರ್ನಿಯ ಕೊನೆಯ ಪಂದ್ಯದ ಆರಂಭಿಕ ಸುತ್ತಿನಲ್ಲಿ ಅಮೆರಿಕದ ಸ್ಯಾಮ್ಯುಯಲ್ ಸೆವಿಯನ್ ವಿರುದ್ಧ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಡ್ರಾ ಸಾಧಿಸಿದ್ದಾರೆ. ಹುಬ್ಬಳ್ಳಿ ತಾಲೂಕಿನ ರಾಮಾಪುರ ಗ್ರಾಮದ 12 ವರ್ಷದ ಬಾಲಕ ಸುಚೇತ ದರೆಣ್ಣವರ್ ರಾಷ್ಟೀಯ ಶ್ರೇಯಾಂಕದ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು
2: ಅಪರಿಚಿತ ಆಪ್ ನಿಂದ ಬಚಾವಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸಮಯವಾಗಿದೆ 1:03 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಬಹಳಷ್ಟು ಸಂದೇಶಗಳು ಬಂದು ನಮ್ಮನ್ನು ತಲುಪಿದೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ ರಾಧಾ ಹಿರಿಯಣ್ಣ ಅವರು ಕೂಡ ಸಂದೇಶವನ್ನು ಕಳಿಸಿ ಕರೆಗೊಂದು ಹಾಡಿನ ಸಂಖ್ಯೆಯನ್ನು ಕೇಳಿದರು. ಆವಾಗಲೇ ನಾನು ಮತ್ತೊಮ್ಮೆ 2-3 ಸಲ ತಿಳಿಸಿದ್ದೀನಿ ಇವತ್ತು ಕರೆಗೊಂದು ಹಾಡಲ್ಲಿ ಯಾವ ಸಂಖ್ಯೆಗೆ ಕರೆ ಮಾಡಬೇಕು ಅಂತ. ಹಾಗೆ ಲೋಕೇಶ್ ಕುಣಿಗಲಿಂದ ಕೂಡ ಕರೆಗೊಂದು ಹಾಡಿನ ವಿಚಾರವಾಗಿಯೇ ಸಂದೇಶವನ್ನು ಕಳಿಸಿದ್ದಾರೆ. ಏನಂದರೆ ನೀವು ಪದೇ ಪದೇ ಹೇಳ್ತಾ ಇರ್ತೀರಾ ಕರೆಗೊಂದು ಹಾಡಲ್ಲಿ ಕರೆ ಮಾಡಿದವರೇ ಮಾಡಬೇಡಿ, ಹೊಸಬರಿಗೆ ಅವಕಾಶ ಕೊಡಬೇಡಿ ಅಂತ. ಆದರೂ ಕೂಡ ಅವರು ಪದೇ ಪದೇ

ಹೋಗ್ತಾರೆ, ಬೇರೆಯವ್ರ ಅವಕಾಶನ ಕಿತ್ಕೋತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಮತ್ತೆ ಕರೆ ಸಿಗದಿದ್ರೂ ಪರವಾಗಿಲ್ಲ, ಎಲ್ಲ ಹಾಡುಗಳು ಸೂಪರ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಯಾರಿದು ನಂಬರ್ ಎಂಡಿಂಗ್ ವಿತ್ ಬಸವರಾಜ್ ಅಂತ, ಬಸವರಾಜ್ ಓಕೆ. ಮತ್ತು ಯಾರಿದು ಹನುಮಂತಪ್ಪ ಮಡಿವಾಳ ಅವರ ಸಂದೇಶ ಕೂಡ ಬಂದಿದೆ, ಹಾಗೆ ಕೊನೆಗೆ ಅವ್ರ ಕಾಲ್ ಕೂಡ ಬಂತು. ಹಾಗೆ ವಿಜಯನಗರದ ಹರಪನಹಳ್ಳಿ ತಾಲೂಕಿನಿಂದ ಬಸವರಾಜ್ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಈಗಿನ ಕಾಲಕ್ಕೆ ತಕ್ಕಂತೆ ರೇಡಿಯೋ ನಮಗೆ ತುಂಬ ಉಪಯೋಗ ಆಗಿದೆ. ಏಕೆಂದರೆ ಆನ್ಲೈನಲ್ಲಿ ಎಲ್ಲಾದರೂ ಕೇಳೋದು, ಆವಾಗಿನ ಕಾಲದಲ್ಲಿ ಮನೆಯಲ್ಲಿ ಕುಳಿತುಕೊಂಡು ರೇಡಿಯೋ ಮತ್ತು ಒಬ್ಬರ ಕೈಲಿ ಹಿಡಿದುಕೊಂಡು ಕೇಳ್ತಾ ಇದ್ರು. ಆದರೆ ಈಗ ಆ್ಯಪ್ನಲ್ಲಿ ಬರುತ್ತೆ, ಅದೊಂದು ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಗುಬ್ಬಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಶ್ರೋತೃಗಳು ಒಳ್ಳೊಳ್ಳೆ ಹಾಡುಗಳನ್ನು ಕೇಳ್ತಾ ಇದ್ದಾರೆ, ಕೇಳಿ ಆನಂದಿಸ್ತಾ ಇದ್ದೀವಿ ಅಂತ. ಹಾಗೆಯೇ ಸಂಧ್ಯಾ ಮೋಹನ್ ಬಿ ಆರ್ ಎಂ ನಗರದಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ವೀಣಾ ನ್ಯಾಮತಿಯಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಮೂಡಿ ಬರ್ತಾ ಇದೆ ಭುವನಂ ಗಗನಂ ಚಿತ್ರದಿಂದ ಗೀತೆ. ಗುಮ್ಮಿನೇನಿ ವಿಜಯ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಹಾಗೆ ಅನಿರುದ್ಧ್ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಗುಮ್ಮಿನೇನಿ ವಿಜಯ್ ಅವರದ್ದೇ ಸಂಗೀತ ಸಂಯೋಜನೆ ಇದೆ.

ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಸಮಯ 1:10 ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತಾ ಪ್ರಸಾರ ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಉಭಯ ಸದನಗಳಲ್ಲಿ ಕೇಂದ್ರ ಗೃಹ ಸಚಿವರ ಹೇಳಿಕೆ ಆಗ್ರಹಿಸಿ ಗದ್ದಲ, ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಜಾರ್ಖಂಡ್ನಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ಧದ ಪೊಲೀಸ್ ಕ್ರಮ ಖಂಡಿಸಿ ಎನ್ಡಿಎ ಸಂಸದರಿಂದ ಪ್ರತಿಭಟನಾ ಮೆರವಣಿಗೆ. ಸ್ವಾತಂತ್ರ್ಯ ಹೋರಾಟಗಾರ ಖುದಿರಾಮ್ ಬೋಸ್ 119ನೇ ಪುಣ್ಯ ಸ್ಮರಣೆ, ಗಣ್ಯರಿಂದ ಗೌರವ ನಮನ. ಕೆನಡಾ ಓಪನ್ ಟೆನಿಸ್, ಉಕ್ರೇನ್ನ ಸ್ವಿಟೋಲಿನಾ ಹಾಗೂ ಪೋಲೆಂಡ್ನ ಇಗಾ ಸ್ವಿಯಾಟೆಕ್ ಸೆಮಿಫೈನಲ್ ಪ್ರವೇಶ. ಗ್ರ್ಯಾಂಡ್ ಚೆಸ್ ಟೂರ್ ಸಿಂಗ್ ಫೀಲ್ಡ್ ಕಪ್, ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ಮೊದಲ ಸುತ್ತು ಡ್ರಾ. ವಾರ್ತೆಗಳ ವಿವರ. ಪ್ರಶ್ನೋತ್ತರ ವೇಳೆಯಲ್ಲಿ ವಿಪಕ್ಷಗಳು ನಡೆಸಿದ ತೀವ್ರ ಗದ್ದಲ ಮತ್ತು ಘೋಷಣೆಗಳ ನಡುವೆ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಇಂದು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಲೋಕಸಭೆ ಕಲಾಪದ ವೇಳೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸಂಸದರಲ್ಲಿ ಸದನದ ಶಿಸ್ತು ಕಾಯ್ದುಕೊಳ್ಳುವಂತೆ ಮತ್ತು ಕಲಾಪ ಸುಸೂತ್ರವಾಗಿ ನಡೆಯಲು ಸಹಕರಿಸುವಂತೆ ಮನವಿ ಮಾಡಿದರು. ನೀಟ್ ಪರೀಕ್ಷಾರ್ಥಿಗಳ ಪ್ರತಿಭಟನೆಯ ಮೇಲಿನ ಪೊಲೀಸ್ ಕ್ರಮದ ಕುರಿತು ಚರ್ಚಿಸಲು ಗೃಹ ಸಚಿವರು ಸಿದ್ದರಿರುವುದಾಗಿ ಕೇಂದ್ರ ಸರ್ಕಾರ ತಿಳಿಸಿದೆ ಎಂದು ತಿಳಿಸಿದ ಸಭಾಧ್ಯಕ್ಷರು ಗದ್ದಲ ನಿಲ್ಲದಿದ್ದಾಗ ಕಲಾಪವನ್ನು ಮುಂದೂಡಿದರು. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ದ ನಡೆದ ಪೊಲೀಸ್ ಕ್ರಮದ ಕುರಿತು ಗೃಹ ಸಚಿವ ಅಮಿತ್ ಶಾ ಅವರೇ ನೇರವಾಗಿ ಸದನದಲ್ಲಿದ್ದು ಉತ್ತರಿಸಬೇಕೆಂದು ವಿಪಕ್ಷಗಳು ಆಗ್ರಹಿಸಿದವು. ಶೂನ್ಯ ವೇಳೆಯಲ್ಲಿ ಉಭಯ ಪಕ್ಷಗಳ ಸದಸ್ಯರ ನಡುವೆ ಏರ್ಪಟ್ಟ ತೀವ್ರ ವಾಗ್ವಾದ ಮತ್ತು ಗದ್ದಲದಿಂದಾಗಿ ರಾಜ್ಯಸಭಾ ಕಲಾಪಕ್ಕೂ ಕೆಲಕಾಲ ಅಡ್ಡಿ ಉಂಟಾಗಿ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಬೆಳಗ್ಗೆ ಕಲಾಪ ಆರಂಭವಾಗುತ್ತಿದ್ದಂತೆ ವಿವಿಧ ಸಚಿವಾಲಯಗಳ ಪತ್ರಗಳು ಹಾಗೂ ಸಂಸದೀಯ ಸಮಿತಿಗಳ ವರದಿಗಳನ್ನು ಸದನದ ಮುಂದಿಡಲಾಯಿತು. ಬಳಿಕ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ತುರ್ತು ವಿಷಯಗಳ ಚರ್ಚೆಗೆ ಅವಕಾಶ ನೀಡಿದಾಗ ವಿಪಕ್ಷಗಳು ಘೋಷಣೆ ಕೂಗಲು ತೊಡಗಿದವು. ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಲು ಯತ್ನಿಸಿದರಾದರೂ ಗೊಂದಲದ ವಾತಾವರಣ ಮುಂದುವರೆದಿದ್ದರಿಂದ ಸಭಾಪತಿಯವರು ಕಲಾಪವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿದರು. 12 ಗಂಟೆಗೆ ಕಲಾಪ ಪುನರಾರಂಭಗೊಂಡಾಗ ಸಭಾಪತಿಗಳು ಪ್ರಶ್ನೋತ್ತರ ಕಲಾಪ ಮುಂದುವರಿಸಲು ಯತ್ನಿಸಿದರು. ಆದರೆ ಸುಗಮ ಕಲಾಪ ನಡೆಸಲು ಸಹಕಾರ ಕೋರಿ ಮನವಿ ಮಾಡಿದರೂ ಗದ್ದಲ ನಿಲ್ಲದ ಕಾರಣ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. ಜಾರ್ಖಂಡ್ನಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ದ ನಡೆದ ಪೊಲೀಸ್ ಕ್ರಮವನ್ನು ಖಂಡಿಸಿ ಎನ್ಡಿಎ ಸಂಸದರು ಇಂದು ಸಂಸತ್ ಆವರಣದಲ್ಲಿ ಮೆರವಣಿಗೆ ನಡೆಸಿದರು. ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಗೃಹ ಸಚಿವ ಅಮಿತ್ ಶಾ ಉತ್ತರಿಸಲು ಸಿದ್ದರಿದ್ದರು. ವಿರೋಧ ಪಕ್ಷಗಳು ಚರ್ಚೆಯಿಂದ ದೂರ ಸರಿಯುತ್ತಿವೆ ಎಂದು ಎನ್ಡಿಎ ಆರೋಪಿಸಿದೆ. ಕೇಂದ್ರ ಸಚಿವ ಸಂಜಯ್ ಸೇಠ್ ವಿದ್ಯಾರ್ಥಿಗಳ ಧ್ವನಿಯನ್ನು ಹತ್ತಿಕ್ಕಲು ಜಾರ್ಖಂಡ್ ಸರ್ಕಾರ ಬಲಪ್ರಯೋಗ ಮಾಡುತ್ತಿದೆ ಎಂದು ಆರೋಪಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೇರಳಂ ರಾಜ್ಯದ ಹೆಸರು ಬದಲಾವಣೆಗೆ ಸಂಬಂಧಿಸಿದ ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಹಾಗೂ ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ಮಸೂದೆ 2026 ಇಂದು ಲೋಕಸಭೆಯಲ್ಲಿ ಪರಿಗಣನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸಲಿದ್ದಾರೆ. ರಾಜ್ಯಸಭೆಯಲ್ಲಿ ಇಂದು ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಪರಿಗಣನೆ ಮತ್ತು ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಳ್ಳುವ ನಿರೀಕ್ಷೆ ಇದೆ. ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಮಸೂದೆಯನ್ನು ಮಂಡಿಸಲಿದ್ದಾರೆ. ವಿವಿಧ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಅರ್ಹತೆ, ನೇಮಕಾತಿ, ಸೇವಾ ಷರತ್ತುಗಳು ಹಾಗೂ ನ್ಯಾಯಮಂಡಳಿಗಳ ಆಡಳಿತ ಮತ್ತು ಕಾರ್ಯನಿರ್ವಹಣೆಯಲ್ಲಿ ದಕ್ಷತೆ, ಸ್ವಾತಂತ್ರ್ಯ, ಪಾರದರ್ಶಕತೆ ಮತ್ತು ಏಕರೂಪತೆ ಖಚಿತಪಡಿಸುವುದು ಮಸೂದೆಯ ಉದ್ದೇಶವಾಗಿದೆ. ರಾಷ್ಟೀಯ ನ್ಯಾಯಮಂಡಳಿ ಆಯೋಗ ಸ್ಥಾಪಿಸುವ ಪ್ರಸ್ತಾಪವೂ ಮಸೂದೆಯಲ್ಲಿದೆ. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಸಭೆ ಮಂಗಲ್ ಮಿಲನ್ ಇಂದು ನವದೆಹಲಿಯ ಸಂಸತ್ ಭವನದ ಆವರಣದಲ್ಲಿ ನಡೆಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಎನ್ಡಿಎಯ ಇತರ ನಾಯಕರು ಸಭೆಯಲ್ಲಿ ತ್ರಿವರ್ಣ ಧ್ವಜವನ್ನು ಕೈಯಲ್ಲಿ ಹಿಡಿದು ರಾಷ್ಟಭಕ್ತಿಯ ಸಂದೇಶ ಸಾರಿದರು.

0: ಬೋಸ್ ಅವರ ತ್ಯಾಗ ರಾಷ್ಟೀಯ ಪ್ರಜ್ಞೆಯನ್ನು ಎಂದಿಗೂ ಪ್ರೇರೇಪಿಸುತ್ತದೆ ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಖುದಿರಾಮ್ ಬೋಸ್ ದೇಶಭಕ್ತಿ ಮತ್ತು ಸಮರ್ಪಣಾ ಭಾವ ದೇಶದ ಯುವಕರಲ್ಲಿ ಶೌರ್ಯ, ಸ್ವಾಭಿಮಾನ ಮತ್ತು ದೇಶ ಸೇವೆಯ ಮನೋಭಾವವನ್ನು ಪ್ರೇರೇಪಿಸುತ್ತದೆ ಎಂದು ಗೃಹ ಸಚಿವ ಅಮಿತ್ ಶಾ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೆಹಲಿ ವಿಧಾನಸಭೆ ಆವರಣದಲ್ಲಿ ಇಂದು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ವಿಧಾನಸಭೆ ಸ್ಪೀಕರ್ ವಿಜೇಂದರ್ ಗುಪ್ತಾ ಸೇರಿದಂತೆ ಶಾಸಕರು ಹರ್ಘರ್ ತಿರಂಗಾ ಯಾತ್ರೆಯಲ್ಲಿ ಪಾಲ್ಗೊಂಡರು. ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯಿಂದ ಆರಂಭವಾದ ಯಾತ್ರೆ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಬಳಿ ಮುಕ್ತಾಯವಾಯಿತು. ದೇಶದ ಏಕತೆ, ಪ್ರಜಾಸತ್ತಾತ್ಮಕ ಮೌಲ್ಯಗಳು ಹಾಗೂ ಸಂವಿಧಾನದಲ್ಲಿ ಪ್ರತಿಪಾದಿಸಿರುವ ಆದರ್ಶಗಳ ಬದ್ಧತೆಯನ್ನು ಸಾರುವ ಸಂಕೇತವಾಗಿ ಈ ತಿರಂಗಾ ಯಾತ್ರೆ ಆಯೋಜಿಸಲಾಗಿತ್ತು. ಉತ್ತರ ಪ್ರದೇಶದಾದ್ಯಂತ ಎಲ್ಲಾ ಮದರಸಾಗಳಲ್ಲಿ ಹರ್ಘರ್ ತಿರಂಗಾ ಅಭಿಯಾನಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಉತ್ಸಾಹದಿಂದ ಆಯೋಜಿಸಲಾಗಿತ್ತು. ಮದರಸಾಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಮತ್ತು ಯುವಕರು ಅಭಿಯಾನದಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಬೇಕೆಂದು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ದಾನಿಶ್ ಅನ್ಸಾರಿ ನಿರ್ದೇಶನ ನೀಡಿದ್ದಾರೆ. ಮದರಸಾಗಳಲ್ಲಿ ರಾಷ್ಟ್ರ ಧ್ವಜಾರೋಹಣ, ರಾಷ್ಟ್ರಗೀತೆ ಗಾಯನ, ದೇಶಭಕ್ತಿ ಕಾರ್ಯಕ್ರಮಗಳು ಹಾಗೂ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಕೊಡುಗೆಗಳನ್ನು ಬಿಂಬಿಸುವ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾನ್ವರ್ ಯಾತ್ರೆಯ ಹಿನ್ನೆಲೆಯಲ್ಲಿ ಹರಿದ್ವಾರದಲ್ಲಿ ಭಕ್ತಿಯ ಸಮೂಹವೇ ಕಂಡುಬಂದಿದೆ. ನಿನ್ನೆ ಸಂಜೆ ವೇಳೆಗೆ 4,43,78,000 ಅಧಿಕ ಭಕ್ತರು ಹರಿದ್ವಾರದಿಂದ ಪವಿತ್ರ ಗಂಗಾಜಲವನ್ನು ಹೊತ್ತು ತಮ್ಮ ಊರುಗಳತ್ತ ಪ್ರಯಾಣ ಬೆಳೆಸಿದ್ದಾರೆ. ಇಂದು ಶ್ರಾವಣ ಶಿವರಾತ್ರಿ ಹಿನ್ನೆಲೆಯಲ್ಲಿ ಅಪಾರ ಸಂಖ್ಯೆಯ ಭಕ್ತರು ವಿವಿಧ ಶಿವ ದೇವಾಲಯಗಳಲ್ಲಿ ಶಿವನಿಗೆ ಗಂಗಾಜಲ ಅರ್ಪಿಸುತ್ತಿದ್ದು ಇದರೊಂದಿಗೆ ಈ ವರ್ಷದ ಕಾನ್ವರ್ ಯಾತ್ರೆ ಮುಕ್ತಾಯಗೊಳ್ಳುತ್ತಿದೆ. ಸುಗಮ ಹಾಗೂ ಸುರಕ್ಷಿತ ಕಾನ್ವರ್ ಯಾತ್ರೆ ಖಚಿತಪಡಿಸಿಕೊಳ್ಳಲು ಪ್ರಮುಖ ಸ್ನಾನಘಟ್ಟಗಳು, ಕಾನ್ವರ್ ಮಾರ್ಗಗಳು ಮತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆ, ಸಂಚಾರ, ಆರೋಗ್ಯ ಹಾಗೂ ಸ್ವಚ್ಛತಾ ವ್ಯವಸ್ಥೆಗಳನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ. ಕೈಗೆಟುಕುವ ವಸತಿ ವ್ಯವಸ್ಥೆಯು ಸುಸ್ಥಿರ ಪರಿಸರ ವ್ಯವಸ್ಥೆಯಾಗಿ ರೂಪುಗೊಳ್ಳಬೇಕೆಂದು ನಗರಾಭಿವೃದ್ದಿ ಇಲಾಖೆಯ ಕಾರ್ಯದರ್ಶಿ ಸತ್ಯೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಕೈಗೆಟುಕುವ ವಸತಿಯನ್ನು ಮರುರೂಪಿಸುವುದು ಕುರಿತ ರಾಷ್ಟೀಯ ಸಮ್ಮೇಳನದಲ್ಲಿ ಅವರು ಮಾತನಾಡಿದರು. ವಸತಿ ವ್ಯವಸ್ಥೆ ಕೇವಲ ಯೋಜನಾ ಆಧಾರಿತ ವಿಧಾನದಿಂದ ಹೊರಬಂದು ಸ್ವಂತ ಮನೆ ಹಾಗೂ ಬಾಡಿಗೆ ಮನೆ ಸೇರಿದಂತೆ ಹಲವು ವಸತಿ ಆಯ್ಕೆಗಳನ್ನು ಒದಗಿಸುವ ಸುಸ್ಥಿರ ಪರಿಸರ ವ್ಯವಸ್ಥೆಯಾಗಬೇಕೆಂದು ಹೇಳಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರದಡಿ 1.25 ಕೋಟಿಗೂ ಹೆಚ್ಚು ಮನೆಗಳಿಗೆ ಮಂಜೂರಾತಿ ನೀಡಲಾಗಿದ್ದು 1 ಕೋಟಿಗೂ ಅಧಿಕ ಮನೆಗಳ ನಿರ್ಮಾಣ ಪೂರ್ಣಗೊಂಡು ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗಿದೆ ಎಂದು ಕಾರ್ಯದರ್ಶಿ ತಿಳಿಸಿದರು. ಟೊರೆಂಟೋದಲ್ಲಿ ನಡೆಯುತ್ತಿರುವ ಕೆನಡಿಯನ್ ಓಪನ್ ಟೆನಿಸ್ ಟೂರ್ನಿಯ ಮಹಿಳಾ ವಿಭಾಗದಲ್ಲಿ ಉಕ್ರೇನ್ನ ಎಲಿನಾ ಸ್ವಿಟೋಲಿನಾ ಮತ್ತು ಪೋಲೆಂಡ್ನ ಇಗಾ ಸ್ವಿಯಾಟೆಕ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ವಿಯಾಟೆಕ್ ರಷ್ಯಾದ ಎಕೆಟರಿನಾ ಅಲೆಕ್ಸಾಂಡ್ರೋವಾ ವಿರುದ್ದ ಗೆಲುವು ದಾಖಲಿಸಿದರೆ ಇಗಾ ಸ್ವಿಯಾಟೆಕ್ ರಷ್ಯಾದ ಡಯಾನಾ ಶ್ನೈಡರ್ ವಿರುದ್ದ ಗೆಲುವು ದಾಖಲಿಸಿ ಅಂತಿಮ 4ರ ಘಟ್ಟ ಪ್ರವೇಶಿಸಿದರು. ಗ್ರ್ಯಾಂಡ್ ಚೆಸ್ ಟೂರ್ನ ಪ್ರಮುಖ ಪಂದ್ಯಾವಳಿಯ ಸಿಂಕ್ಫೀಡ್ ಕಪ್ನ ಮೊದಲ ಸುತ್ತಿನಲ್ಲಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅಮೆರಿಕದ ಸ್ಯಾಮ್ಯುಯಲ್ ಸೇವಿಯನ್ ವಿರುದ್ದ ಸುಲಭ ಡ್ರಾ ಸಾಧಿಸುವ ಮೂಲಕ ತಮ್ಮ ಸವಾಲನ್ನು ಆರಂಭಿಸಿದ್ದಾರೆ. ಮತ್ತೊಂದೆಡೆ ಅಮೆರಿಕದ ಫ್ಯಾಬಿಯಾನೋ ಕುರುವಾನೋ ಮೊದಲ ಸುತ್ತಿನಲ್ಲಿ ಗೆಲುವು ದಾಖಲಿಸಿ ಶುಭಾರಂಭ ಮಾಡಿದ ಏಕೈಕ ಆಟಗಾರರಾಗಿದ್ದಾರೆ. ಇನ್ನಿತರ ಪ್ರಮುಖ ಆಟಗಾರರ ಪಂದ್ಯಗಳು ಡ್ರಾನಲ್ಲಿ ಅಂತ್ಯಗೊಂಡಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಭಯ ಸದನಗಳಲ್ಲಿ ಕೇಂದ್ರ ಗೃಹ ಸಚಿವರ ಹೇಳಿಕೆ ಆಗ್ರಹಿಸಿ ಗದ್ದಲ, ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಜಾರ್ಖಂಡ್ನಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ದದ ಪೊಲೀಸ್ ಕ್ರಮ ಖಂಡಿಸಿ ಎನ್ಡಿಎ ಸಂಸದರಿಂದ ಪ್ರತಿಭಟನಾ ಮೆರವಣಿಗೆ. ಸ್ವಾತಂತ್ರ್ಯ ಹೋರಾಟಗಾರ ಖುದಿರಾಮ್ ಬೋಸ್ 119ನೇ ಪುಣ್ಯಸ್ಮರಣೆ, ಗಣ್ಯರಿಂದ ಗೌರವ ನಮನ. ಕೆನಡಾ ಓಪನ್ ಟೆನಿಸ್, ಉಕ್ರೇನ್ನ ಸ್ವಿಟೋಲಿನಾ ಹಾಗೂ ಪೋಲೆಂಡ್ನ ಇಗಾ ಸ್ವಿಯಾಟೆಕ್ ಸೆಮಿಫೈನಲ್ ಪ್ರವೇಶ. ಗ್ರ್ಯಾಂಡ್ ಚೆಸ್ ಟು ಸಿಂಕ್ ಫೀಲ್ಡ್ ಕಪ್, ಭಾರತದ ಗ್ರ್ಯಾಂಡ್ ಮಾಸ್ಟರ್

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಸಮಯ ಆಗಿದೆ 1:23. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಮಂಗಳವಾರದ ವಿಶೇಷ ಗೇಮ್ ಶೋ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ವಾಟ್ಸಪ್ ಸಂದೇಶದ ಮೂಲಕ ಉತ್ತರ ಕಳಿಸಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9483091029 8309192. ಈ ಸಂಖ್ಯೆಗೆ ನೀವು ನಿಮ್ಮ ಉತ್ತರವನ್ನು ಸಂದೇಶದ ಮೂಲಕ ನಮಗೆ ಕಳಿಸಬೇಕು. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ರಸಪ್ರಶ್ನೆ ಕಾರ್ಯಕ್ರಮವನ್ನು ಆರಂಭಿಸೋಣ. ನಮ್ಮ ಮೊದಲ ಪ್ರಶ್ನೆ ಹೀಗಿದೆ: ವಿಶ್ವದ ಅತ್ಯಂತ ಎತ್ತರವಾದ ಚರ್ಚ್ ಎಲ್ಲಿದೆ? ವಿಶ್ವದ ಅತ್ಯಂತ ಎತ್ತರವಾದ ಚರ್ಚ್ ಎಲ್ಲಿದೆ? ಬೇಗ ಬೇಗ ಉತ್ತರವನ್ನು ಕಳಿಸಿ ಅಂತ ಹೇಳ್ತಾ ನಿಮಗಿರುವ ಕಾಲಾವಕಾಶ ಈಗ ಶುರು. ನಟ ಸಾರ್ವಭೌಮ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ ಜತಿನ್ ರಾಜ್ ಅವರ ಗಾಯನದಲ್ಲಿ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಇಮ್ಮಾನ್ ಡಿ ಅವರ ಸಂಗೀತವಿದೆ.

ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ, ವಿಶ್ವದ ಅತ್ಯಂತ ಎತ್ತರವಾದ ಚರ್ಚ್ ಎಲ್ಲಿದೆ ಅಂತ. ಬಹಳಷ್ಟು ವಿಭಿನ್ನವಾದ ಸ್ಥಳಗಳ ಹೆಸರನ್ನ ನಮ್ಮ ಕೇಳುಗರು ಬರೆದು ಕಳಿಸಿದ್ದಾರೆ. ಸರಿಯಾದ ಉತ್ತರ ಯಾವುದಂತ ನೋಡೋದಾದ್ರೆ, ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಜಗದಾಂಬಿಕಾ ಹಂಸವೇಣಿ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಹಾಗೇನೆ ನೇತ್ರಾ ಕೆಂಗೇರಿಯಿಂದ, ಅನುಪಮಾ ಕುಮಾರ ಪಾರ್ಕಿಂದ, ಹಾಗೆ ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜ್ ಪೇಟೆಯಿಂದ, ಹಾಗೇನೆ ಯಾರಿದು ಹೊನ್ನೂರಲ್ಲಿ ಹನುಮಂತಪುರದಿಂದ, ಸುಜಾತ ಆರ್ ಗಣೇಶ್ ರಾಜಾಜಿನಗರದಿಂದ, ವೇದಾ ಶೆಟ್ಟಿ ಕಾಳಾವರ, ಹಾಗೆ 844 ಹೆಸರು ಬರೆದಿಲ್ಲ ಇವರು, ಇವರ ಉತ್ತರ ಕೂಡ ಸರಿಯಾಗಿದೆ. ಹಾಗೇನೆ ಸುದರ್ಶನ್ ರಾಜಗೋಪಾಲ್ ನಗರದಿಂದ, ಇವರ ಉತ್ತರ ಕೂಡ ಸರಿಯಾಗಿದೆ. ಡಾಕ್ಟರ್ ಅನಂತಕುಮಾರ್ ಅರಸು, ಇವರ ಉತ್ತರ ಸರಿಯಿದೆ. ಗೀತಾ ಜೋಶಿ ಕಲ್ಬುರ್ಗಿ, ಹಾಗೆ ತಿರುಕನ ಬಳಗ ಮಲ್ಲಾಡಿ ಹಳ್ಳಿ ಸುಮಾ

ಚಿಕ್ಕಮಗಳೂರಿನಿಂದ ಲಲಿತಮಣಿ ಕಳಸದಿಂದ, ನುಂಕಪ್ಪ ಕಾಂಬ್ಳೆ ಮುಣಕಾಲ್ಮೂರು, ಹಾಗೆ ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ಹಾಗೆ ನಂದಕಿಶೋರ್ ಬಸವನಗುಡಿಯಿಂದ ಇವರ ಉತ್ತರ ಕೂಡ ಸರಿಯಾಗಿದೆ. ಎಂ ಈಶಣ್ಣ ಮುತ್ತಿಗಾರಹಳ್ಳಿ, ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿ, ಹಾಗೆ ಆಶಾ ಮಂಜುನಾಥ್, ಮಾಧವಿ ಪ್ರಸಾದ್, ಹಾಗೆ ವಿಜಯ್ ಕುಮಾರ್ ಮತ್ತಿಹಳ್ಳಿಯಿಂದ, ಎನ್ ಆರ್ ಕೃಷ್ಣಮೂರ್ತಿ ಅರಸಿಕೆರೆ, ಉಮಾ ಕಿಶೋರ್ ಬಿ ಟಿ ಎಂ ಲೇಔಟಿಂದ, ಹಾಗೆ ಎಸ್ ಎಂ ಶೋಭಾ ಹಾಸನದಿಂದ, ಮತ್ತೆ ಯಾರಿದು ರಾಧಾ ಹಿರಿಯಣ್ಣ ಇವರ ಉತ್ತರ ಕೂಡ ಸರಿಯಾಗಿದೆ. ಶಿವಲಿಂಗಯ್ಯ ಹಿರೇಮಠ್ ಮತ್ತು ಕುಟುಂಬದವರು ಇವರ ಉತ್ತರ ಕೂಡ ಸರಿಯಾಗಿದೆ. ಮತ್ತೆ ಯಾರೆಲ್ಲ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಕಡುವಿನ ಹೊಸಹಳ್ಳಿಯಿಂದ ಸತೀಶ್ ಗೌಡ್ರು ಇವರ ಉತ್ತರ ಕೂಡ ಸರಿಯಾಗಿದೆ. ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿಯಿಂದ, ಹಾಗೆ ವೆಂಕಟೇಶ್ ಕಬಾಡಿ ಇಂದಿರಾ ಬಿನ್ನಿಪೇಟೆ ಇಂದ, ಪೂರ್ಣಿಮಾ ರಾಘವೇಂದ್ರ ಕುಂದಾಪುರ, ಹಾಗೆ ಸದಾನಂದ ಅವರ ಉತ್ತರ ಕೂಡ ಸರಿಯಾಗಿದೆ. ವಿಭಾ ದೀಪಕ್ ಬೆಂಗಳೂರಿನಿಂದ, ಹಾಗೆ ಧಾರವಾಡದಿಂದ ರೇಖಾ ಅವರ ಉತ್ತರ ಕೂಡ ಸರಿಯಾಗಿದೆ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಸತೀಶ್ ಉಡುಪಿಯಿಂದ, ಹಾಗೆ ಚೈತ್ರ ಡಿ ಎಂ ಕಾಂಬ್ಲಾಪುರ ನೆಲಮಂಗಲದಿಂದ, ಮಂಜುನಾಥ್ ವಿ ಸಿ, ಹಾಗೆ ಉಮಾ ತಮ್ಮರೆಡ್ಡಿ ಹೊಸಕೋಟೆಯಿಂದ, ಧರ್ಮಣ್ಣ ಧನ್ನಿ ಕಡಗಂಚಿಯಿಂದ, ಹಾಗೇನೆ ವರಲಕ್ಷ್ಮಿ ಪೀಣ್ಯದಿಂದ, ಬಹಳಷ್ಟು ಉತ್ತರಗಳು ಕೂಡ ಬಂದು ನಮ್ಮನ್ನು ತಲುಪ್ತಾ ಇದೆ. ಬೇರೆ ಬೇರೆ ಉತ್ತರಗಳು ಕೂಡ ಬರ್ತಾ ಇದೆ. ಪದ್ಮಶ್ರೀ ಕುಟುಂಬದವರು ಇವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಇಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಮಧ್ಯೆ ಯಾರ್ದಾದ್ರೂ ಹೆಸರು ಮಿಸ್ ಆದರೆ ದಯವಿಟ್ಟು ಕ್ಷಮೆ ಇರಲಿ. ಯಾರು ಹೆಸರನ್ನು ಮಿಸ್ ಮಾಡಿಲ್ಲ, ಎಲ್ಲ ಕರೆಕ್ಟ್ ಉತ್ತರ ಕೊಟ್ಟವ್ರ ಹೆಸರನ್ನು ಹೇಳಿದ್ದೀನಿ. ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ, ವಿಶ್ವದ ಅತ್ಯಂತ ಎತ್ತರವಾದ ಚರ್ಚ್ ಸ್ಪೇನ್ ದೇಶದಲ್ಲಿದೆ. ಸ್ಪೇನ್ ದೇಶದ ಬಾರ್ಸಿಲೋನಾದಲ್ಲಿ ಈ ಪ್ರಸಿದ್ಧ ಚರ್ಚ್ ಕ್ಯಾಥೋಲಿಕ್ ಬೆಸಿಲಿಕಾ ಚರ್ಚ್ ಇದು ವಿಶ್ವದ ಅತಿ ಎತ್ತರವಾದ ಚರ್ಚ್ ಆಗಿದೆ. ಇದರ ಎತ್ತರ 172.5 ಮೀಟರ್, ಸುಮಾರು 566 ಅಡಿ ಎತ್ತರ ಈ ಚರ್ಚ್ದು. ಇದರ ನಿರ್ಮಾಣ ಪ್ರಾರಂಭ 1882ರಲ್ಲಿ ಆಯಿತು. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಧನ್ಯವಾದಗಳು.

0: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಮಂಗಳವಾರದ ವಿಶೇಷ ಗೇಮ್ ಶೋ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ದೀವಿ. ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ, ಪ್ರಸಿದ್ಧವಾದ ವಿಕ್ರಮಶಿಲಾ ಯೂನಿವರ್ಸಿಟಿ ಎಲ್ಲಿದೆ? ಪ್ರಸಿದ್ಧವಾದ ಅಂದರೆ ಸ್ಥಳದ ಹೆಸರು ಹೇಳಬೇಕು ನೀವು. ವಿಕ್ರಮಶಿಲಾ ಯೂನಿವರ್ಸಿಟಿ ಎಲ್ಲಿದೆ? ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9483091029, 9483091029. ಈಗ ಗೀತೆ ಮೂಡಿ ಬರ್ತಾ ಇದೆ. ಕಾರ್ತಿಕ್ ಮತ್ತು ಶ್ವೇತಾ ಅವರ ಧ್ವನಿಯಲ್ಲಿ ಅರಮನೆ ಚಿತ್ರದಿಂದ ಪತ್ರ ಬರೆಯಲ ಚಿತ್ರ ಬಿಡಿಸಲ ಅಂತ. ಪತ್ರ ಬರೆಯೋದು ಬೇಡ, ನೀವು ಚಿತ್ರ ಬಿಡಿಸೋದು ಬೇಡ, ಜಸ್ಟ್ ಸಂದೇಶವನ್ನ ಕಳಿಸಿದ್ರೆ ಸಾಕು. ನಿಮ್ಮ ಕಾಲಾವಕಾಶ ಈಗ ಶುರು.

ನಮ್ಮ ಎದೆಯ ತಳಮಳವನ್ನು, ಹಂಬಲವನ್ನು ವಿವಿಧ ವಾರ್ತೆಗೆ ತಿಳಿಸ್ಬೇಕು ಅನ್ನೋದಾದರೆ ಕಾರ್ಯಕ್ರಮಕ್ಕೋಸ್ಕರ ಸಂದೇಶಗಳನ್ನು ಕಳಿಸ್ಬೋದು, ಇಮೇಲ್ ಕೂಡ ನೀವು ಕಳಿಸ್ಬಹುದು ಅಂತ ಹೇಳ್ತಾ ಪ್ರಶ್ನೆಯನ್ನು ಕೇಳಿದ್ವಿ. ಪ್ರಸಿದ್ಧವಾದ ವಿಕ್ರಮಶಿಲಾ ಯೂನಿವರ್ಸಿಟಿ ಎಲ್ಲಿದೆ ಅಂತ ಬಹಳಷ್ಟು ಸರಿಯಾದ ಉತ್ತರಗಳು ಬಂದು ತಲುಪಿದೆ. ಸರಿಯಾದ ಉತ್ತರವನ್ನು ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಜಗದಾಂಬಿಕಾ ಹಂಸವೇಣಿಯವರು, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಆಶಾ ಮಂಜುನಾಥ್ ನೇತ್ರ ಕೆಂಗೇರಿಯಿಂದ, ಸುಬ್ರಹ್ಮಣ್ಯ ಜಯನ್ ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ಪೂರ್ಣಿಮಾ ಬೆಂಗಳೂರು, ಹಾಗೆ ಅನುಪಮಾ ಕುಮಾರ ಪಾರ್ಕಿಂದ, ರಾಧ ಹಿರಿಯಣ್ಣ ಸುಭಾನ್ ಕೋರಿ ಹಂಪಸಾಗರದಿಂದ, ಹಾಗೆ ಸುಜಾತ ಆರ್ ಗಣೇಶ್ ರಾಜಾಜಿ ನಗರದಿಂದ ಹಾಗೆ ಕಳಿಸಿದ್ದಾರೆ ಸಂದೇಶವನ್ನು, ಸರಿಯಾದ ಉತ್ತರವನ್ನು. ಗೀತಾ ಜೋಶಿ ಕಲ್ಬುರ್ಗಿಯಿಂದ, ಸುದರ್ಶನ್ ರಾಜಗೋಪಾಲ ನಗರದಿಂದ, ಹಾಗೆ ದೇವಿ ಸಿಂಗ್ ಸರೋಜಾ ಸಿಂಗ್, ಹಾಗೆಯೇ ಪದ್ಮಜಾ ಶರತ್ ಭಿಡೆ ಹೊಳೆನರಸೀಪುರದಿಂದ ಸರಿಯಾದ ಉತ್ತರ ಬಂದು ತಲುಪಿದೆ ನಮಗೆ. ಹಾಗೆ ಶಿವಣ್ಣ ಟೇಲರ್ ಕಾಮನಕೆರೆಯಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಮಾಧವಿ ಪ್ರಸಾದ್ ತಿಂಡ್ಲು, ಇಂದುಮತಿ ನಾಯಕ್ ಹಾಗೆ ವರಲಕ್ಷ್ಮಿ ಪೀಣ್ಯದಿಂದ, ರಮ್ಯಾ ಚಲ್ಲಹಳ್ಳಿಯಿಂದ, ಶಾಂತಿನಿ ಹಾಸನದಿಂದ, ಹಾಗೆ ಮೊದಲನೇ ಪ್ರಶ್ನೆ ಉತ್ತರ ಈಗ ಕಳಿಸ್ತಾ ಇದ್ದಾರೆ ಕೆಲವಷ್ಟು ಜನ. ಹಾಗೆ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಅನಂತಕುಮಾರ್ ಅರಸು ಅವರು ಕಡಬ ಗುಬ್ಬಿ ತಾಲೂಕಿನಿಂದ, ಹಾಗೆ ವಾಣಿಶ್ರೀ ಧಾರವಾಡದಿಂದ, ಪದ್ಮಶ್ರೀ ಕುಟುಂಬದವರು, ಹಾಗೆ ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರದಿಂದ ಸಂದೇಶ ಬಂದು ತಲುಪಿದೆ. ಅರ್ಪಿತಾ ಸುಂದರೇಶ್ ಅರ್ಕಲ್ಗೂಡಿನಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಬಿಹಾ ನಂದಕಿಶೋರ್ ಬಸವನ್ಗುಡಿ ಬೆಂಗಳೂರಿನಿಂದ, ಹಾಗೆ ಶಿವಶಂಕರ್ ವೇದವತಿ ಆನೇಕಲ್ನಿಂದ,

ತಿರುಕನ ಬಳಗ ಮಲ್ಲಾಡಿಹಳ್ಳಿ ವೃತ್ತ ಕೂಡ ಸರಿಯಾಗಿದೆ. ಉಮಾ ಕಿಶೋರ್ ಬಿ ಟಿ ಎಂ ಸುಮಾ ಚಿಕ್ಕಮಗಳೂರಿನಿಂದ ಉದಯ ಕರ್ಕೇರ್ ಉಡುಪಿಯಿಂದ ಪೂರ್ಣಿಮಾ ರಾಘವೇಂದ್ರ ಕುಂದಾಪುರ ಹಾಗೆ ಮತ್ತೆ ಮುಂದೆ ತಲುಪಿದ ಸಂದೇಶಗಳು ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆಯೇ ಉಮಾ ತಮ್ಮಾರೆಡ್ಡಿ ಹೊಸಕೋಟೆಯಿಂದ ಇವರ ಉತ್ತರ ಕೂಡ ಸರಿಯಾಗಿದೆ. ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ, ಹಾಗೆಯೇ ಎನ್ ಆರ್ ಕೃಷ್ಣಮೂರ್ತಿ ಅರಸಿಕೇರೆಯಿಂದ, ನಾಗಪ್ರಸಾದ್ ಕಶ್ಯಪ್ ನರಸಿಂಹ ರಾಜಪುರದಿಂದ, ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿಯಿಂದ, ಹಾಗೆಯೇ ಶ್ರೀಲತಾ ಫ್ರಾಮ್ ಚಿತ್ರದುರ್ಗ ಇವರ ಉತ್ತರ ಕೂಡ ಸರಿಯಾಗಿದೆ. ಮತ್ತು ಸಂದೇಶ ಯಾರು ಕಳಿಸಿದ್ದಾರೆ, ಇದು ರಾಜಣ್ಣ ಡಿ ಎಸ್ ಇವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಬಾಗಲಕೋಟೆಯಿಂದ ಅಂಕುಶ್ ಇವರ ಉತ್ತರ ಕೂಡ ಸರಿಯಾಗಿದೆ. ರೋಹಿಣಿ ಮೋಹನ್ ಹಳೆ ಹುಬ್ಬಳ್ಳಿಯಿಂದ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ಹಾಗೆ ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿಯಿಂದ, ಧನಪಾಲ್ ಸಕಲೇಶ್ಪುರದಿಂದ, ಸತೀಶ್ ಉಡುಪಿಯಿಂದ, ವಿಭಾ ದೀಪಕ್ ಹಾಗೇನೆ ತಿಪ್ಪೇಸ್ವಾಮಿ ನಾಗಲೀಕರ್, ಮತ್ತು ಎಸ್ ಎಂ ಶೋಭಾ ಹಾಸನದಿಂದ, ಧರ್ಮಣ್ಣ ದನ್ನಿ ಕಡಗಂಚಿಯಿಂದ, ಹಾಗೆ ಭಾಳಷ್ಟು ಸಂದೇಶ ಬರ್ತಾ ಇದೆ. ಸತೀಶ್ ಗೌಡ್ರು ಅರಕಲಕೂಡು ತಾಲೂಕು, ಹಾಗೆ ಮತ್ತೆ ಸಂದೇಶ ಬಂದು ತಲುಪ್ತಾ ಇದೆ ನಮಗೆ. ಹೆಸರು ಇರಲ್ಲ ಯಾರಿದು, ಕಸ್ತೂರಿ ಮಡಿಕೇರಿಯಿಂದ ಇವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ರಾಯಣ್ಣನ ಸಂಗೊಳ್ಳಿಯಿಂದ, ದೇವೇಂದ್ರ ಹಡಪದ ಮೀನಾಕ್ಷಿ 8ನೇ ಮೈಲ್ನಿಂದ, ಹಾಗೇನೆ ಜಿ ಎಂ ಇಂದಿರಾ ಇವರ ಉತ್ತರ ಕೂಡ ಸರಿಯಾಗಿದೆ. ಗುರುರಾಜ್ ಸೋಮಯಾಜಿ, ಇಷ್ಟು ಜನರ ಉತ್ತರ ಸರಿಯಾಗಿದೆ. ಕೊನೆಯದಾಗಿ ಬಂದಿದೆ ಸಿದ್ದಪ್ಪ ಬಸಪ್ಪ ಹಡಗಿನಾಳ್ ಮದ್ಲೂರ್ ಇವರ ಉತ್ತರ ಕೂಡ ಸರಿಯಾಗಿದೆ. ಸರಿಯಾಗಿ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಪ್ರಸಿದ್ಧವಾದ ವಿಕ್ರಮಶಿಲಾ ಯೂನಿವರ್ಸಿಟಿ ಬಿಹಾರದ ಬಾಗಲ್ಪುರ್ ಬಳಿ ಇರುವ ಅಂತಿಚಕ್ ಗ್ರಾಮದಲ್ಲಿದೆ. ವಿಕ್ರಮಶಿಲಾ ಯೂನಿವರ್ಸಿಟಿ ಅಥವಾ ವಿಶ್ವವಿದ್ಯಾಲಯವು ಭಾರತದ ಪ್ರಸಿದ್ಧ ಬೌದ್ಧ ಶಿಕ್ಷಣ ಕೇಂದ್ರಗಳಲ್ಲಿ ಒಂದಾಗಿತ್ತು. ನಾಲಂದ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣದ ಗುಣಮಟ್ಟ ಕುಸಿತ ಇದೆ ಎಂದು ಭಾವಿಸಿದ ಪಾಲದೊರೆ ಧರ್ಮಪಾಲ ಬೌದ್ಧ ಧರ್ಮದ ಶಿಕ್ಷಣವನ್ನು ಪುನರುಜ್ಜೀವನಗೊಳಿಸೋಕೆ ಈ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು. ಸರಿಯಾಗಿ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ವಿಮಾನದ ಕಿಟಕಿಯ ತಳಭಾಗದಲ್ಲಿರುವ ಸಣ್ಣ ರಂಧ್ರ ಅಥವಾ ಹೋಲನ್ನು ಏನೆಂದು ಕರೆಯುತ್ತಾರೆ? ವಿಮಾನದ ಕಿಟಕಿಯ ತಳಭಾಗದಲ್ಲಿರುವ ಸಣ್ಣ ರಂಧ್ರ ಅಥವಾ ಹೋಲನ್ನು ಏನೆಂದು ಕರೆಯುತ್ತಾರೆ? ನಿಮಗಿರುವ ಕಾಲಾವಕಾಶ, ಒಂದು ಗೀತೆ ಮೂಡಿ ಬರ್ತಾ ಇದೆ ಮೀಡಿದ ಶ್ರುತಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ, ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಪ್ರಶ್ನೆಯನ್ನ ಕೇಳಿದ್ವಿ, ವಿಮಾನದ ಕಿಟಕಿಯ ತಳಭಾಗದಲ್ಲಿರುವ ಸಣ್ಣ ರಂಧ್ರ ಅಥವಾ ಹೋಲನ್ನ ಏನಂತ ಕರೀತಾರೆ ಅಂತ. ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಹಾಗೆಯೇ ಜಗದಾಂಬಿಕಾ ಹಂಸವೇಣಿ ನೇತ್ರ ಕೆಂಗೇರಿಯಿಂದ, ರಮ್ಯಾ ಚಲ್ಲಹಳ್ಳಿ, ಹಾಗೆ ಪೂರ್ಣಿಮಾ ಬೆಂಗಳೂರಿನಿಂದ, ಅನುಪಮಾ ಕುಮಾರ ಪಾರ್ಕಿಂದ, ಪದ್ಮಶ್ರೀ ಕುಟುಂಬದವರು ದೇವಿ ಸಿಂಗ್, ಸರೋಜಾ ಸಿಂಗ್, ಹಾಗೆಯೇ ಸುಬ್ರಹ್ಮಣ್ಯ, ಜಯಂತ್, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಸುದರ್ಶನ್ ರಾಜ್ ಗೋಪಾಲನಗರದಿಂದ, ಶಾಂತಿನಿ ಹಾಸನದಿಂದ, ವಾಣಿಶ್ರೀ ಧಾರವಾಡ, ಸುಜಾತ ಆರ್ ಗಣೇಶ್, ಜಿ ಎಸ್ ಚಂದನ, ಹಾಗೆಯೇ ನಂದಿನಿ ಕುಮಾರ್ ಚನ್ನಪಟ್ಟಣ ಹೊಂಗನೂರು, ಉಮಾ ಕಿಶೋರ್ ಬಿಟಿಎಂನಿಂದ, ಹಾಗೆ ಟಿ ಎಸ್ ಚಂದ್ರಶೇಖರ್ ಇವರ ಉತ್ತರ ಕೂಡ ಸರಿಯಾಗಿದೆ. ಸುಮಾ ಚಿಕ್ಕಮಗಳೂರಿನಿಂದ, ಪೂರ್ಣಿಮಾ ಮೇಸ್ತ್ರಿ ಧಾರವಾಡದಿಂದ, ಉದಯ್ ಕರ್ಕೇರ್ ಉಡುಪಿ, ವೇದಾ ಶೆಟ್ಟಿ ಕಾಳವರದಿಂದ, ಶ್ವೇತಾ ಎಸ್ ರಾವ್, ರಾಜ್ಕುಮಾರ್ ಕಾತರಕಿ ಕೆ ಎಚ್ ಪಿ ಕಾಲೋನಿ, ಹಾಗೆ ಕುಣಿಗಲ್ನಿಂದ ಜಯಣ್ಣ ಕೆಂಚನಹಳ್ಳಿ, ಎ ಹರಿಹರನ್ ವಿಜ್ಞಾನ ನಗರದಿಂದ ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ, ಹಾಗೆ ಎಸ್ ಎಂ ಶೋಭಾ ಹಾಸನದಿಂದ, ಚೈತ್ರ ಡಿ ಎಂ ಕಾಮ್ಲಾಪುರದಿಂದ, ಸುಭಾನ್ ಕೋರಿ ಹಂಪತ್ ಸಾಗರ, ಹಾಗೆ ರೋಹಿಣಿ ಮೋಹನ್ ಹಳೆ ಹುಬ್ಬಳ್ಳಿಯಿಂದ, ನಾಗಪ್ರಸಾದ್ ಕಶ್ಯಪ್ ಇವರ ಉತ್ತರ ಕೂಡ ಸರಿಯಾಗಿದೆ. ಮೀಶಣ್ಣ ಮುತ್ತಿಗಾರಹಳ್ಳಿ ನುಂಕಪ್ಪ ಕಾಂಬ್ಳೆ, ಹಾಗೆ ರಾಯಣ್ಣನ ಸಂಗೊಳ್ಳಿಯಿಂದ ದೇವೇಂದ್ರ ಹಡ್ಪದ್, ಹಾಗೆ ಮಾಧವಿ ಪ್ರಸಾದ್ ತಿಂಡ್ಲುವಿನಿಂದ, ಭಾರತಿ ಹಂಪಿ ಹೊಳಿ ಬೆಳಗಾವಿಯಿಂದ ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಹೆಸರು ಬರೆದಿಲ್ಲ. ರಾಜಣ್ಣ ಡಿ ಎಸ್ ಇವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ತೀರ್ಥಪ್ರಸಾದ್ ದೊಡ್ಡ ಮೇಟಿ ಕುರ್ಕೆಯಿಂದ, ಕಬಾಡಿ ವೆಂಕಟೇಶ್, ಇಂದುಮತಿ ನಾಯಕ್ ಕುಂದಾಪುರದಿಂದ, ರಾಧಾ ಹಿರಿಯಣ್ಣ, ಹಾಗೆ ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನಿಂದ ಸಿದ್ದಪ್ಪ ಬಸಪ್ಪ,

ವಿಭಾ, ದೀಪಕ್, ಸತೀಶ್ ಗೌಡ್ರು ಇವ್ರ ಉತ್ತರ ಕೂಡ ಸರಿಯಾಗಿದೆ. ನಂದಕಿಶೋರ್ ಬಸವನ ಗುಡಿಯಿಂದ, ತೀರ್ಥೇಶ್ ಚನ್ನಪಟ್ಟಣದಿಂದ, ವರಲಕ್ಷ್ಮಿ ಪೀಣ್ಯದಿಂದ, ಹಾಗೆ ಸತೀಶ್ ಉಡುಪಿಯಿಂದ. ಕೆಲವೊಬ್ಬರು ಹೆಸರನ್ನ ಕರೆಕ್ಟಾಗಿ ಕಾಣೋ ಹಾಗೆ ಬರಿತಾ ಇಲ್ಲ. ನಂಬರ್ ಎಂಡಿಂಗ್ ವಿತ್ 2269 ಇವ್ರ ಉತ್ತರ ಕೂಡ ಸರಿಯಾಗಿದೆ. ಗುರುರಾಜ್ ಸೋಮಿಯಾಜಿ, ಹಾಗೇನೆ ಜಿ ಇಂದಿರಾ ಹೈದರಾಬಾದಿಂದ, ಪೂಜಾ ಬೆಂಗಳೂರಿನಿಂದ, ಅರ್ಪಿತಾ ಸುಂದರೇಶ್ ಅರ್ಕಲಗೂಡಿಂದ, ಧಾರವಾಡಿಂದ ರೇಖಾ ಇವ್ರ ಉತ್ತರ ಕೂಡ ಸರಿಯಾಗಿದೆ. ನಂತಕುಮಾರ್ ಅರಸ್, ಹಾಗೆ ಮೀನಾಕ್ಷಿ 8ನೇ ಮೈಲ್ನಿಂದ, ಇಷ್ಟು ಜನರ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಬ್ಲೀಡ್ ಹೋಲ್ ಅಥವಾ ಬ್ರೀದರ್ ಹೋಲ್ ಅಂತ ಕರೀತಾರೆ. ನೋಡಲು ತೀರಾ ಸಣ್ಣದಾಗಿ ಕಾಣುವ ಈ ರಂಧ್ರ ಅಥವಾ ಹೋಲು ವಿಮಾನದ ಪ್ರಯಾಣಿಕರ ಸುರಕ್ಷತೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. ಬ್ಲೀಡ್ ಹೋಲ್ ಎಂದರೆ ಏನು ಅಂತ ನೋಡೋದಾದರೆ, ವಿಮಾನದ ಕಿಟಕಿಗಳು ಒಂದೇ ಗಾಜಿನ ಮಾಡಲ್ಪಟ್ಟಿರೋದಿಲ್ಲ. ಅವುಗಳಲ್ಲಿ ಮೂರು ಪದರ ಇರುತ್ತೆ. ಒಂದು ಹೊರಗಿನ ಪದರ, ಹೊರಗಿನ ವಾತಾವರಣಕ್ಕೆ ಮುಖ ಮಾಡಿರುತ್ತೆ. ನಡುವಿನ ಪದರ, ಈ ಪದರದಲ್ಲೇ ಬ್ರೀದರ್ ಹೋಲ್ ಅನ್ನೋದು ಇರುತ್ತೆ. ಹಾಗೆ ಒಳಗಿನ ಪದರ ಅಂದರೆ ಈ ಪ್ರಯಾಣಿಕರು ಟಚ್ ಮಾಡ್ಬೋದು ಈ ಗ್ಲಾಸ್ನ, ಆ ಪದರ ಇರುತ್ತೆ. ಇವು ವಿಮಾನ ಸುಮಾರು 30,000-40,000 ಅಡಿ ಎತ್ತರದಲ್ಲಿ ಹಾರಬೇಕಾದರೆ ಹೊರಗಿನ ಗಾಳಿಯ ಒತ್ತಡವು ತೀರಾ ಕಡಿಮೆ ಇರುತ್ತೆ. ಆದರೆ ವಿಮಾನದ ಒಳಗಿನ ಕ್ಯಾಬಿನ್ನಲ್ಲಿ ಪ್ರಯಾಣಿಕರ ಉಸಿರಾಟಕ್ಕಾಗಿ ಕೃತಕವಾಗಿ ಹೆಚ್ಚಿನ ಗಾಳಿಯ ಒತ್ತಡವನ್ನು ಕಾಯ್ದುಕೊಳ್ಳಲಾಗುತ್ತೆ. ಈ ಬ್ಲೀಡ್ ಹೋಲ್ ಅಥವಾ ಬ್ರೀದರ್ ಹೋಲ್ ವಿಮಾನದ ಕ್ಯಾಬಿನ್ ಮತ್ತು ಕಿಟಕಿಯ ನಡುವಿನ ಹಾಗೂ ಹೊರಗಿನ ಗಾಳಿಯ ಒತ್ತಡವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಪ್ರಶ್ನೆ ಹೀಗಿದೆ. ಲಯನ್ ವಿಸ್ಪರರ್ ಎಂದು ಪ್ರಸಿದ್ಧರಾದವರು ಯಾರು, ಅಥವಾ ಲಯನ್ ವಿಸ್ಪರರ್ ಎಂದು ಖ್ಯಾತಿಯನ್ನು ಪಡೆದಂತವರು ಯಾರು? ಉತ್ತರವನ್ನು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9483091029.

ಲಯನ್ ವಿಸ್ಪರರ್ ಎಂದು ಪ್ರಸಿದ್ಧರಾದವರು ಯಾರು ಅಂತ ಕೇಳಿದ್ದೆ, ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಾಜಿ ನಗರದಿಂದ. ಹಾಗೇನೆ ಪೂರ್ಣಿಮಾ ಬೆಂಗಳೂರಿನಿಂದ, ಜಗದಾಂಬಿಕಾ ಹಂಸವೇಣಿ ಜಯಶ್ರೀ ಸುನಿಲ್ ರಾಜಾಜಿ ನಗರದಿಂದ, ನೇತ್ರಾ ಕೆಂಗೇರಿ ಸುದರ್ಶನ್ ರಾಜಗೋಪಾಲ ನಗರದಿಂದ, ಅನುಪಮಾ ಕುಮಾರ ಪಾರ್ಕಿಂದ, ಹಾಗೆ ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ, ಸುಧಾಮೂರ್ತಿ ಕೆ ಹಳ್ಳಿಯಿಂದ, ಪೂಜಾ ಬೆಂಗಳೂರಿನಿಂದ, ಪದ್ಮಶ್ರೀ ಕುಟುಂಬದವರು, ಹಾಗೆ ದೇವಿ ಸಿಂಗ್, ಸರೋಜಾ ಸಿಂಗ್, ಹಾಗೇನೆ ಚಂದ್ರಶೇಖರ್ ಕೊಡಿಗೇನಹಳ್ಳಿ ಬೆಂಗಳೂರಿನಿಂದ, ಸುಬ್ರಹ್ಮಣ್ಯ ಜಯಂತ್ ವಾಣಿಶ್ರೀ ಧಾರವಾಡದಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹಾಗೆ ಉತ್ತರವನ್ನು ಕಳಿಸಿದ್ದಾರೆ ವರಲಕ್ಷ್ಮಿ ಪೀಣ್ಯದಿಂದ, ಹನುಮಂತಪ್ಪ ಮಡಿವಾಳರ್, ಹಾಗೆ ಉಮಾ ಕಿಶೋರ್ ಬಿ ಟಿ ಎಂನಿಂದ, ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಸುಮಾ ಚಿಕ್ಕಮಗಳೂರಿನಿಂದ ಹಾಗೆ ಸಂದೇಶ ಕಳಿಸಿದ್ದಾರೆ ನಾಗಪ್ರಸಾದ್ ಕಶ್ಯಪ್ಪ ಅವರು ತಿರುಕನ ಬಳಗ ಮಲ್ಲಾಡಿಹಳ್ಳಿಯಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಚಿತ್ರದುರ್ಗದಿಂದ ಶ್ರೀಲತಾ ಅವರು, ವೇದಶೆಟ್ಟಿ ಕಾಳವರದಿಂದ, ಧನಪಾಲ್ ಸಕಲೇಶ್ಪುರದಿಂದ, ಕೆಎಚ್ ಬಿ ಕಾಲೋನಿ ಹರಿಹರದಿಂದ ರಾಜ್ಕುಮಾರ್ ಕಾತರ್ಕಿ, ಗಂಗಾಧರ್ ಬಿ ಜಿ ಹೊಸಮನೆ ಭದ್ರಾವತಿಯಿಂದ, ಹಾಗೆ ಮಾಧವಿ ಪ್ರಸಾದ್ ತಿಂಡ್ಲುವಿನಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ರಾಜಣ್ಣ ಡಿ ಎಸ್ ಇವರ ಉತ್ತರ ಕೂಡ ಸರಿಯಾಗಿದೆ. ಉತ್ತರ ಕಳಿಸಿದ್ದಾರೆ ಎ ಹರಿಹರನ್ ವಿಜ್ಞಾನ ನಗರದಿಂದ, ಶಿವಗಂಗಾ ಹೆಬ್ಬಾಳದಿಂದ, ಹಂಪಿ ಹುಳಿ ಬೆಳಗಾವಿಯಿಂದ ಭಾರತಿ, ಇವರ ಉತ್ತರ ಕೂಡ ಸರಿಯಾಗಿದೆ. ಲಲಿತಾ ಮಣಿ ಕಳಸದಿಂದ, ಎಸ್ ಎಂ ಶೋಭಾ ಹಾಸನರಾದ ಹಿರಿಯಣ್ಣ, ಹಾಗೆ ಧರ್ಮಣ್ಣ ದನ್ನಿ ಕಡಗಂಚಿಯಿಂದ, ರೋಹಿಣಿ ಮೋಹನ್ ಹಳೆ ಹುಬ್ಬಳ್ಳಿಯಿಂದ, ಗಗನ್ ರಾಜ್ಕುಮಾರ್ ಮಾರಿ ಕಣಿವೆಯಿಂದ, ಉದಯ ಕರ್ಕೇರ ಉಡುಪಿ, ಹಾಗೆ ಮೃತ್ಯುಂಜಯ ಪಾಂಡವಪುರದಿಂದ ಸಂದೇಶ ಬಂದು ತಲುಪಿದೆ. ಮತ್ತೆ ಯಾರಿದು ವಿನ್ಸೆಂಟ್ ಚಂಡೀಗಢದಿಂದ, ಇವರ ಉತ್ತರ ಕೂಡ ಸರಿಯಾಗಿದೆ. ಸುಭಾನ್ ಕೋರಿ ಹಂಪ ಸಾಗರದಿಂದ, ಹಾಗೆ ಬಹಳಷ್ಟು ಜನರ ಉತ್ತರ ಕೂಡ ಸರಿಯಾಗಿದೆ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮಂಗಳವಾರದ ವಿಶೇಷ ಗೇಮ್ ಶೋ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳು, ಧನ್ಯವಾದಗಳನ್ನು ಅರ್ಪಿಸ್ತಾ, ಸಮಯ ಆಗ್ತಾ ಇದೆ 1:59:37. ರಸಪ್ರಶ್ನೆಯ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂಥ ಸಮಯ ಬಂದಿದೆ. ಭಾಗವಹಿಸಿದವರೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು, ಧನ್ಯವಾದಗಳು. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್. 2 ಗಂಟೆಗೆ ಸರಿಯಾಗಿ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ.

ಸಮಯ ಆಗಿದೆ 2:15:44 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಬ್ಯಾಕ್ ಟು ಬ್ಯಾಕ್ ಗೀತೆಗಳನ್ನು ಕೇಳುವಂತಹ ಸಮಯ ಈಗ ಮೂಡಿ ಬರ್ತಾ ಇದೆ. ಮೈನಾ ಚಿತ್ರದಿಂದ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿದೆ.

ಸುಮಧುರವಾದ ಗೀತೆಗಳನ್ನು ಕೇಳ್ತಾ ಇದ್ದೀರಿ ನಿಮ್ಮ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM ಅಲ್ಲಿ. ಮುಂದೆ ಮೂಡಿ ಬರ್ತಾ ಇದೆ ಅಮೆರಿಕ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಸಂಗೀತ ಕಟ್ಟಿ ಮತ್ತು ರಮೇಶ್ ಚಂದ್ರ ಅವರ ಹಾಡುಗಾರಿಕೆಯಲ್ಲಿ ನಾಗದಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರ ಸಂಗೀತವಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಭ್ರಷ್ಟಾಚಾರ ವಿಚಾರದಲ್ಲಿ ರಾಜಿ ಇಲ್ಲ, ಕಾನೂನು ಚೌಕಟ್ಟಿನಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ರಾಜ್ಯದ ನೂತನ ಜವಳಿ ನೀತಿಯಲ್ಲಿ ರಫ್ತು ಉತ್ತೇಜನಕ್ಕೆ ವಿಶೇಷ ಒತ್ತು ನೀಡಲು ಸರ್ಕಾರ ನಿರ್ಧಾರ. ಅಧಿವೇಶನ ಆರಂಭಕ್ಕೂ ಮುನ್ನ ಖಾತೆ ಹಂಚಿಕೆಗೆ ಸಿದ್ದತೆ, ನವದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರಿಂದ ಸಭೆ. ತುಮಕೂರು, ಕೋಲಾರ, ಬೆಂಗಳೂರು ದಕ್ಷಿಣದಲ್ಲಿ ಸಚಿವರಿಂದ ಬರ ಪರಿಸ್ಥಿತಿ ಅಧ್ಯಯನ. ಭ್ರಷ್ಟಾಚಾರ ವಿಚಾರದಲ್ಲಿ ರಾಜಿ ಇಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸರ್ಕಾರಿ ನೌಕರರೊಂದಿಗಿನ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಡಬಲ್ ಬಿಲ್, ನಕಲಿ ಬಿಲ್ಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಧಿಕಾರಿಗಳು ಶೇರಿಂಗ್ ಮತ್ತು ಕೇರಿಂಗ್ ಮಂತ್ರ ಅನುಸರಿಸಿ ಸ್ಥಳೀಯ ಮಟ್ಟದ ಸಮಸ್ಯೆಗೆ ಪ್ರಜಾಸೇವೆ ಮೂಲಕ ಬಗೆಹರಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಪ್ರತಿ ತಾಲೂಕು ಅಧಿಕಾರಿಗಳು ತಮ್ಮ ದಿನದ ಕಾರ್ಯಕ್ರಮದ ವಿವರ ಹಿರಿಯ ಅಧಿಕಾರಿಗಳಿಗೆ ನೀಡಬೇಕು. ಸಹಕಾರ ಮತ್ತು ಕಂದಾಯ ಅಧಿಕಾರಿಗಳಿಗೆ ನ್ಯಾಯ ನೀಡುವ ಅಧಿಕಾರವಿದ್ದು ನ್ಯಾಯಪೀಠದಿಂದ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಅಧಿಕಾರಿಗಳು ಯಾರ ಒತ್ತಡಕ್ಕೂ ಮಣಿಯದೆ ಕಾರ್ಯನಿರ್ವಹಿಸುವಂತೆ ತಿಳಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆತ್ಮಸಾಕ್ಷಿಗೆ ಒಪ್ಪುವಂತೆ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದ್ದಾರೆ. ಇನ್ನೊಂದೆಡೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರು ಜಿಲ್ಲೆ ಕುಣಿಗಲ್ ತಹಶೀಲ್ದಾರ್ ಕಚೇರಿಯಿಂದ ವಿಡಿಯೋ ಸಂವಾದದಲ್ಲಿ ಭಾಗವಹಿಸಿ ಅಧಿಕಾರಿಗಳ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳಪೆ ಕಾಮಗಾರಿಯ ಕುರಿತಂತೆ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಮುಂದಿನ 15 ದಿನಗಳ ಕಾಲ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಲು ಶಿಫಾರಸು ಮಾಡಿದೆ. ನವದೆಹಲಿಯಲ್ಲಿ ಇಂದು ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯಲ್ಲಿ ನೀರು ಹರಿಸುವ ಸಂಬಂಧ ರಾಜ್ಯದ ಅಧಿಕಾರಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ನಿರೀಕ್ಷೆಯಷ್ಟು ಮಳೆಯಾಗಿಲ್ಲ, ಇದರಿಂದ ಎಷ್ಟು ನೀರು ಬಿಡಲು ಸಾಧ್ಯವೇ ಇಲ್ಲ ಎಂದು ವಾದ ಮಂಡಿಸಿದ್ದಾರೆ. ಇಂದು ನಡೆದ ಅಧಿಕಾರಿಗಳ ಸಭೆಯಲ್ಲಿ ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಸೂಚಿಸಿದ್ದಾರೆ. ಇಂದು ಮಧ್ಯಾಹ್ನ 3 ಗಂಟೆಗೆ ನಡೆಯಲಿರುವ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಅಂತಿಮ ನಿರ್ಧಾರ ಹೊರಬೀಳಲಿದೆ. ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ, ನಿಯಂತ್ರಣ ಸಮಿತಿ ಹಾಗೂ ಸುಪ್ರೀಂಕೋರ್ಟ್ನಲ್ಲಿ ಕಾನೂನು ಪ್ರಕ್ರಿಯೆಗಳು ನಡೆಯುತ್ತಿವೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಹಿರಿಯ ಅಧಿಕಾರಿಗಳು, ಕಾನೂನು ತಜ್ಞರು ಹಾಗೂ ವಕೀಲರು ದೆಹಲಿಯಲ್ಲಿ ಮೊಕ್ಕಾಂ ಹೂಡಿ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಸಮರ್ಥವಾಗಿ ವಾದ ಮಂಡಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಕಾವೇರಿ, ಕೃಷ್ಣಾ, ಮಹದಾಯಿ ಸೇರಿದಂತೆ ಅಂತಾರಾಜ್ಯ ಜಲವಿವಾದಗಳನ್ನು ಸಂಯಮ ಮತ್ತು ಒಮ್ಮತದ ಮೂಲಕ ಬಗೆಹರಿಸಿಕೊಳ್ಳುವುದು ಸರ್ಕಾರದ ನಿಲುವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಜಲಾಶಯಗಳಿಂದ ಕಾವೇರಿ ನದಿಯ ಮೂಲಕ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಲಾಗುತ್ತಿರುವುದರಿಂದ ಮೆಟ್ಟೂರು ಅಣೆಕಟ್ಟಿನ ಒಳಹರಿವು 5,760 ಕ್ಯೂಸೆಕ್ಗಳಿಂದ 7,151 ಕ್ಯೂಸೆಕ್ಗಳಿಗೆ ಏರಿಕೆಯಾಗಿದೆ. ಜಲಾಶಯಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗುತ್ತಿದ್ದಂತೆ ಆಗಸ್ಟ್ 1 ಕಬಿನಿ ಜಲಾಶಯದಿಂದ ಕಾವೇರಿ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಕೆಆರ್ಎಸ್ ಜಲಾಶಯದಿಂದಲೂ ಸುಮಾರು 1,000 ಕ್ಯೂಸೆಕ್ ನೀರನ್ನು ಬಿಡಲಾಗಿದೆ. ರಾಜ್ಯದಲ್ಲಿ ಸದ್ಯದಲ್ಲೇ ಜಾರಿಗೊಳ್ಳಲಿರುವ ನೂತನ ಕರ್ನಾಟಕ ಜವಳಿ ಮತ್ತು ಉಡುಪು ನೀತಿಯಲ್ಲಿ ಕೈಮಗ್ಗ ಮತ್ತು ಜವಳಿ ಕ್ಷೇತ್ರದ ರಫ್ತು ಉತ್ತೇಜನಕ್ಕೆ ವಿಶೇಷ ಆದ್ಯತೆ ನೀಡಲಾಗಿದೆ ಎಂದು ಜವಳಿ ಅಭಿವೃದ್ದಿ ಆಯುಕ್ತ ಎಬಿ ಬಸವರಾಜು ತಿಳಿಸಿದ್ದಾರೆ. ಬೆಂಗಳೂರಿನ ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ನಲ್ಲಿ ಆಯೋಜಿಸಲಾಗಿರುವ 3 ದಿನಗಳ ರಫ್ತುಮುಖಿ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯದ ಕೈಮಗ್ಗ ಮತ್ತು ಜವಳಿ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆಯಲ್ಲೂ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುವ ನಿಟ್ಟನಲ್ಲಿ ಇಲಾಖೆಯ ಅಧಿಕಾರಿಗಳು ರಫ್ತು ಪ್ರಕ್ರಿಯೆಗಳು, ಮಾರುಕಟ್ಟೆ ಅವಕಾಶಗಳು ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಅಗತ್ಯತೆಗಳ ಕುರಿತು ಸಮಗ್ರ ಜ್ಞಾನ ಹೊಂದಿರುವುದು ಅಗತ್ಯ ಎಂದು ಹೇಳಿದ್ದಾರೆ. ರಫ್ತು ಕ್ಷೇತ್ರದ ಜ್ಞಾನ ಪಡೆದ ಅಧಿಕಾರಿಗಳು ಅದನ್ನು ನೇಕಾರರು ಮತ್ತು ಉದ್ಯಮಿಗಳಿಗೆ ತಲುಪಿಸುವ ಮೂಲಕ ರಫ್ತು ವಿಸ್ತರಣೆಗೆ ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕೆಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೂತನ 19 ಸಚಿವರಿಗೆ ಶೀಘ್ರವೇ ಖಾತೆ ಹಂಚಿಕೆ ನಡೆಸಲು ಕಾಂಗ್ರೆಸ್ ವರಿಷ್ಠರು ನಿರ್ಧರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಧಾನ ಕಾರ್ಯದರ್ಶಿಗಳಾದ ವೇಣುಗೋಪಾಲ್

ಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ನವದೆಹಲಿಯಲ್ಲಿ ಚರ್ಚೆ ನಡೆಸುತ್ತಿದ್ದಾರೆ. ಅಂತಿಮ ಪಟ್ಟಿಯನ್ನು ಇಂದು ಹೈಕಮಾಂಡ್ ಅನುಮೋದಿಸುವ ನಿರೀಕ್ಷೆ ಇದ್ದು, ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ರವಾನಿಸಲು ವರಿಷ್ಠರು ತೀರ್ಮಾನಿಸಿದ್ದಾರೆ. ಗುರುವಾರ ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಆರಂಭವಾಗಲಿದ್ದು, ಅದಕ್ಕೂ ಮುನ್ನವೇ ಸಂಪುಟ ವಿಸ್ತರಣೆ ಪೂರ್ಣಗೊಳಿಸಲು ಹೈಕಮಾಂಡ್ ನಿರ್ಧರಿಸಿದೆ. ಅಧಿವೇಶನ ಆರಂಭಕ್ಕೂ ಮುನ್ನ ಖಾತೆ ಹಂಚಿಕೆ ಪೂರ್ಣಗೊಳ್ಳಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಕೋಲಾರದಲ್ಲಿ ತಿಳಿಸಿದ್ದಾರೆ. ಕೊಪ್ಪಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಶಿವರಾಜ್ ಸಿಂಗ್ ತಂಗಡಗಿ, ಇಂದು ಸಂಜೆಯೊಳಗೆ ಖಾತೆಗಳನ್ನು ಹಂಚಿಕೆ ಮಾಡುವ ಸಾಧ್ಯತೆ ಹೆಚ್ಚಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶದಂತೆ ಸಂಪುಟದ ಸಚಿವರು ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡಿದ್ದು, ವಿವಿಧ ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಅವಲೋಕಿಸುತ್ತಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ನಾಗನಹಳ್ಳಿ ಮಂಡನಪಾಳ್ಯ ಗ್ರಾಮದ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಪರಿಶೀಲಿಸಿದರು. ಅಡಿಕೆ ತೋಟಗಳಿಗೆ ಭೇಟಿ ನೀಡಿದ ಅವರು, ಫಲವತ್ತಾದ ಮಣ್ಣಿನಲ್ಲಿ ಬೆಳೆದಿದ್ದ ಅಡಿಕೆ ಬೆಳೆ ನೀರಿನ ಕೊರತೆಯಿಂದ ಒಣಗುತ್ತಿರುವುದನ್ನು ಖುದ್ದು ವೀಕ್ಷಿಸಿದರು. ಬರದಿಂದ ಎದುರಿಸುತ್ತಿರುವ ಸಮಸ್ಥೆಗಳ ಕುರಿತು ರೈತರಿಂದ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ರೈತರು ಬರ ಪರಿಹಾರ ಒದಗಿಸುವಂತೆ ಹಾಗೂ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಮೂಲಕ ಕುಣಿಗಲ್ ತಾಲೂಕಿಗೆ ನೀರು ಹರಿಸುವಂತೆ ಮನವಿ ಮಾಡಿದರು. ಈ ನಡುವೆ ಕಲಬುರಗಿ ಜಿಲ್ಲೆಯ ರೈತರು ನಿರಂತರವಾಗಿ ಪ್ರಕೃತಿ ವಿಕೋಪದ ಸಂಕಷ್ಟಗಳನ್ನು ಎದುರಿಸುತ್ತಿದ್ದು, ಕಳೆದ ವರ್ಷ ಅತಿವೃಷ್ಟಿಯಾದರೆ ಈ ವರ್ಷ ಅನಾವೃಷ್ಟಿಯ ಸಮಸ್ಯೆ ಉಂಟಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ರೈತರ ಹಿತ ಕಾಯುವ ಕೆಲಸವನ್ನು ಬದ್ಧತೆಯಿಂದ ಕೈಗೊಳ್ಳಲಿದೆ ಎಂದು ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಉಂಟಾಗಿರುವ ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿ ಎದುರಿಸಲು ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ಮೇವಿನ ಪೂರೈಕೆ ಸರ್ಕಾರದ ಮೊದಲ ಆದ್ಯತೆ ನೀಡಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಈ ಬಾರಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದ ಹಿನ್ನೆಲೆಯಲ್ಲಿ ಬಿತ್ತನೆ ಕಾರ್ಯ ಕುಂಠಿತಗೊಂಡಿದೆ. ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ಅಗತ್ಯ ವ್ಯವಸ್ಥೆ ಮಾಡಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ. ಎತ್ತಿನಹೊಳೆ ಯೋಜನೆಗೆ ಗುಬ್ಬಿ ತಾಲೂಕಿನಲ್ಲಿ 1.8 ಕಿಲೋಮೀಟರ್ ಅರಣ್ಯ ಭೂಮಿ ಹಸ್ತಾಂತರ ಪ್ರಕ್ರಿಯೆಯು ಪೂರ್ಣಗೊಂಡಿದ್ದು, ಮುಂದಿನ 2-3 ತಿಂಗಳಲ್ಲಿ ಕಾಮಗಾರಿ ಮುಕ್ತಾಯಗೊಳ್ಳುವ ನಿರೀಕ್ಷೆ ಇದೆ. ಕಾಮಗಾರಿಗಳು ಪೂರ್ಣಗೊಂಡರೆ ಈ ವರ್ಷದ ಅಂತ್ಯದ ವೇಳೆಗೆ ದೊಡ್ಡಬಳ್ಳಾಪುರದವರೆಗೆ ಎತ್ತಿನಹೊಳೆ ನೀರು ತಲುಪಲಿದೆ. ಮುಂದಿನ ವರ್ಷ ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳ ಸುಮಾರು 300 ಕೆರೆಗಳಿಗೆ ನೀರು ತುಂಬಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸಚಿವ ಎಚ್.ಸಿ. ಬಾಲಕೃಷ್ಣ ಬರ ಪರಿಸ್ಥಿತಿಯಿಂದ ಉಂಟಾಗಿರುವ ಬೆಳೆಹಾನಿ ಹಾಗೂ ರೈತರ ಸಮಸ್ಥೆಗಳ ಕುರಿತು ಪರಿಶೀಲನೆ ನಡೆಸಿದರು. ಮುಂಗಾರು ಮಳೆಯ ಕೊರತೆಯಿಂದಾಗಿ ಅಲಸಂದೆ, ಜೋಳ ಸೇರಿದಂತೆ ವಿವಿಧ ಬೆಳೆಗಳು ಹಾನಿಗೆ ಒಳಗಾಗಿದೆ. ರೈತರ ಜಮೀನಿಗೆ ಭೇಟಿ ನೀಡಿ ಬೆಳೆಗಳ ಸ್ಥಿತಿಗತಿ ಹಾಗೂ ಮಳೆಯ ಕೊರತೆಯಿಂದ ಎದುರಾಗಿರುವ ಸಮಸ್ಥೆಗಳನ್ನು ಖುದ್ದಾಗಿ ವೀಕ್ಷಿಸಿ ರೈತರಿಂದಲೇ ಅವರ ಸಂಕಷ್ಟಗಳು ಹಾಗೂ ಅಗತ್ಯ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆಯ ಪ್ರಮುಖ ಘಟ್ಟವಾಗಿ ಇದೇ 24ರಂದು ಕರಡು ಮತದಾರರ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಲಾಗುವುದೆಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭ್ರಷ್ಟಾಚಾರ ವಿಚಾರದಲ್ಲಿ ರಾಜಿ ಇಲ್ಲ. ಕಾನೂನು ಚೌಕಟ್ಟಿನಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ರಾಜ್ಯದ ನೂತನ ಜವಳಿ ನೀತಿಯಲ್ಲಿ ರಫ್ತು ಉತ್ತೇಜನಕ್ಕೆ ವಿಶೇಷ ಒತ್ತು ನೀಡಲು ಸರ್ಕಾರ ನಿರ್ಧಾರ. ಅಧಿವೇಶನ ಆರಂಭಕ್ಕೂ ಮುನ್ನ ಖಾತೆ ಹಂಚಿಕೆಗೆ ಸಿದ್ದತೆ. ನವದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರಿಂದ ಸಭೆ. ತುಮಕೂರು, ಕೋಲಾರ, ಬೆಂಗಳೂರು ದಕ್ಷಿಣದಲ್ಲಿ ಸಚಿವರಿಂದ ಬರ ಪರಿಸ್ಥಿತಿ ಅಧ್ಯಯನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 2:42. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಈ ಸಮಯ ಚಿತ್ರತಾಣದ ಸಮಯ. ಒಂದೇ ಚಿತ್ರದ ಗೀತೆಗಳನ್ನು ಆಲಿಸುವ ಚಿತ್ರತಾಣದ ಸಮಯವಿದು. ಇಂದಿನ ಚಿತ್ರತಾಣದಲ್ಲಿ ನಾವು 1987 ತೆರೆ ಕಂಡ ಕಾಕೋಳು ಸರೋಜರಾವ್ ಅವರ ಪ್ರಸಿದ್ಧ ಕೆಸರು ಮೊಸರು ಕಾದಂಬರಿಯನ್ನು ಆಧರಿಸಿದ ಕರುಣಾಮಯಿ ಚಲನಚಿತ್ರದ ಗೀತೆಗಳನ್ನು ಆಲಿಸಲಿದ್ದೇವೆ.

ಈ ಚಿತ್ರದ ನಿರ್ದೇಶನವನ್ನು ಎಚ್ ಆರ್ ಭಾರ್ಗವ್ ಅವರು ಮಾಡಿದರು. ಹಾಗೆ ನಿರ್ಮಾಣವನ್ನು ಕೂಡ ಎಚ್ ಆರ್ ಭಾರ್ಗವ್ ಹಾಗೂ ಡಿ ವಿ ರಾಜಾರಾಮ್ ಅವರು ಕಲಾಕೃತಿ ಬ್ಯಾನರ್ ಅಡಿಯಲ್ಲಿ ಮಾಡಿದರು. ಚಿತ್ರಕ್ಕೆ ಕಥೆಯನ್ನು ಪಿ ವಾಸು ಅವರು ಬರೆದಿದ್ರೆ ಸಂಗೀತವನ್ನು ರಾಜನ್ ನಾಗೇಂದ್ರ ಅವರು ನೀಡಿದರು. ಚಿತ್ರದ ತಾರಾ ಬಳಗದಲ್ಲಿ ಸಾಹಸಸಿಂಹ, ಡಾಕ್ಟರ್ ವಿಷ್ಣುವರ್ಧನ್, ಭವ್ಯ, ಕೆ ಎಸ್ ಅಶ್ವಥ್, ತಾರಾ, ಶಿವಕುಮಾರ್, ದೊಡ್ಡಣ್ಣ, ರಮೇಶ್ ಭಟ್, ಪಂಡರಿಬಾಯಿ ಮುಂತಾದವರು ಅಭಿನಯಿಸಿದರು. ಚಿತ್ರಮಂದಿರಗಳಲ್ಲಿ 100 ದಿನಗಳಿಗೂ ಹೆಚ್ಚು ಕಾಲ ಯಶಸ್ವಿಯಾಗಿ ಪ್ರದರ್ಶನ ಕಂಡು ಸೂಪರ್ ಹಿಟ್ ಎನಿಸಿಕೊಂಡಿತ್ತು. ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆಯಲ್ಲಿ ಮೂಡಿಬಂದ ಹಾಡುಗಳು ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದ್ವು. ಈ ಚಿತ್ರದ ಯಶಸ್ಸಿನ ನಂತರ ಇದನ್ನು ತಮಿಳಿನಲ್ಲಿ ವಿಜಯಕಾಂತ್ ನಟನೆಯ ಪೊನ್ಮಣ ಸೆಲ್ವನ್ ಎಂಬ ಹೆಸರಿನಲ್ಲಿ ಪುನರ್ ನಿರ್ಮಾಣ ಮಾಡಲಾಯಿತು. ಕೇಳೋಣ ಇಂದಿನ ಚಿತ್ರತಾಣದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಭವ್ಯ ಅವರ ಮುಖ್ಯ ಭೂಮಿಕೆಯಲ್ಲಿ ಮೂಡಿಬಂದ ಚಿತ್ರ ಕರುಣಾಮಯಿ ಚಿತ್ರದ ಗೀತೆಗಳನ್ನು.

ಪ್ರಿಯೇ ಪ್ರೇಯಸಿ, ಸರಳವಾಗಿ ನಲ್ಲೆ ಎನ್ನಲೇ, ಸಹಜ ಸುಂದರಿ ಎನ್ನಲೇ, ಪ್ರೇಮ ಚಕೋರಿ ಎನ್ನಲೇ, ನೀ ಬರೆದ ಪ್ರೇಮ ಪತ್ರದ ಮೊದಲ ಸಾಲುಗಳನ್ನು ಓದುತ್ತಲೇ ಆಸೆಯ ಹಕ್ಕಿ ಆಕಾಶಕ್ಕೆ ಹಾರಿತು.

ಏಕೆ ತಲೆ ತಗ್ಗಿಸಿದೆ? ಸಂಕೋಚವೇ? ಕೈಗಳಿಂದ ಮುಖ ಮುಚ್ಚಿಕೊಂಡರು ಆ ಬೆರಳುಗಳ ಸಂದಿಯಿಂದ ಇಣುಕುತ್ತಿರುವ ಕಣ್ಣುಗಳು. ಹಾ,

ಚಿತ್ರತಾಣದಲ್ಲಿ ಇಂದು ಕರುಣಾಮಯಿ ಚಿತ್ರದ ಸುಮಧುರವಾದ ಗೀತೆಗಳನ್ನು ಕೇಳಿದಿರಿ. ಸಮಯ ಆಗಿದೆ 3 ಗಂಟೆ. 3 ಗಂಟೆಗೆ ಸರಿಯಾಗಿ ಹಿಂದಿ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ಮತ್ತೆ 4 ಗಂಟೆಗೆ ನಮ್ಮ ನಿಮ್ಮ ಭೇಟಿ ಪರಿಮಳ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ, ಸದಾ ನಿಮ್ಮ ಸಂಗಡ.

ಸಮಯ ಆಗಿದೆ 4:12:12 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಪರಿಮಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಪ್ರತಿದಿನ ಸ್ಯಾಂಡಲ್ವುಡ್ಗೆ ಸಂಬಂಧಿಸಿದಂತೆ ಟೆಕ್ನಿಷಿಯನ್ಸ್ ಆಗಿರಬಹುದು ಅಥವಾ ಚಿತ್ರಗಳ ಬಗ್ಗೆ ಆಗಿರ್ಬೋದು, ಚಿತ್ರಗಳ ಬಗ್ಗೆ ವಿಶೇಷ ಸಂಗತಿಗಳಾಗಿರ್ಬೋದು, ಶೂಟಿಂಗ್ ಮಾಡಬೇಕಾದ್ರೆ ಏನೇನಾಯಿತು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಹೀರೋ ಹೀರೋಯಿನ್ಗಳ ಬಗ್ಗೆ ಆಗಿರ್ಬೋದು, ಚಿತ್ರರೀತಿ ಅಂದರೆ ಕಾಮಿಡಿ ಚಿತ್ರಗಳು, ಹಾರರ್ ಚಿತ್ರಗಳು, ಈ ಥರ ಬಹಳಷ್ಟು ವಿಚಾರವಾಗಿ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಸಾಕ್ತೀವಿ. ಹಾಗಾದರೆ ಇಂದಿನ ಪರಿಮಳದಲ್ಲಿ ವಿಶೇಷತೆ ಏನಿದೆ ಅಂತ ಹೇಳೋದಾದರೆ, ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಚಂದನವನದಲ್ಲಿ ಜೋಡಿಯಾಗಿ ನಟಿಸಿ ಕೊನೆಗೆ ನಿಜ ಜೀವನದಲ್ಲೂ ಕೂಡ ದಂಪತಿಗಳಾದಂತಹ ಜೋಡಿಗಳ ಬಗ್ಗೆ ಮಾತಾಡ್ತಾ ಸಾಕ್ತೀವಿ. ಹಾಗೇನೆ ಅವರು ಅಭಿನಯಿಸಿದ ಚಿತ್ರಗಳ ಗೀತೆಗಳನ್ನು ಕೂಡ ಕೇಳಬಹುದು ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ.

ಪರಿಮಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ನಾವು. ಚಂದನವನದಲ್ಲಿ ಜೊತೆಯಾಗಿ ನಟಿಸಿ ಹಾಗೆ ನಿಜ ಜೀವನದಲ್ಲೂ ಕೂಡ ದಂಪತಿಗಳೇ ಆಗಿದ್ದಂತಹ ಜೋಡಿಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ ನಾವು. ಜೋಡಿಗಳು ಅಂತ ಬಂದಾಗ ನೆನಪಾಗೋದೇ ರೆಬೆಲ್ ಸ್ಟಾರ್ ಅಂಬರೀಷ್ ಹಾಗೂ ಸುಮಲತಾ ಅವರು ಒಟ್ಟಿಗೆ ಅಭಿನಯಿಸಿದ ಚಿತ್ರಗಳು, ಹಾಗೂ ಅವರಿಬ್ಬರು ಬೇರೆ ಬೇರೆ ಚಿತ್ರಗಳಲ್ಲಿ ನಟಿಸಿದ್ರೂ ಕೂಡ ಒಟ್ಟಿಗೆ ನಟಿಸಿದಾಗ ಅವ್ರದ್ದು ಆನ್ ಸೀನ್ಸ್ ಕೆಮಿಸ್ಟ್ರಿ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ತುಂಬ ಚೆನ್ನಾಗಿ ಅವರು ಸ್ಯಾಂಡಲ್ವುಡ್ನಲ್ಲಿ ಎಲ್ಲರ ಜೊತೆಗೆ ಬೆರೀತಾ ಇರುವಂಥ ರೀತಿ, ಅವರ ಒಂದು ಫ್ರೆಂಡ್ಸು ಗೆಳೆಯರು, ಹಾಗೂ ಈಗ ಅಂಬರೀಷ್ ಅವರು ಸುಮಲತಾ ಅವರೊಂದಿಗೆ ತಮಾಷೆಯಾಗಿ, ಅಂಬರೀಷ್ ಅವರಂತಹ ಒಂಥರ ಜೋವಿಯಲ್ ಮನುಷ್ಯ ಅಂತಲೇ ಹೇಳ್ಬೋದು. ಸೊ ಒಟ್ಟಿಗೆ ಜೊತೆಯಾಗಿ ಕೆಲವೊಂದು ಚಿತ್ರಗಳಲ್ಲಿ ಕೂಡ ಅವರು ನಟಿಸಿದ್ದಾರೆ. ಆಹುತಿ, ಅವತಾರ ಪುರುಷ, ನ್ಯೂ ಡೆಲ್ಲಿ, ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್, ನ್ಯಾಯಕ್ಕಾಗಿ ನಾನು, ಶ್ರೀ ಮಂಜುನಾಥ, ಕಲ್ಲರಳಿ ಹೂವಾಗಿ, ದೊಡ್ಡಮನೆ ಹುಡುಗ, ಹಾಗೆ ಇನ್ನು ಕೆಲವು ಚಿತ್ರಗಳಲ್ಲಿ ಅಂಬರೀಷ್ ಮತ್ತು ಸುಮಲತಾ ಅವರು ಒಟ್ಟಿಗೆ, ತಾಯಿಗೊಬ್ಬ ಕರ್ಣ, ಹೀಗೆ ಒಟ್ಟಿಗೆ ನಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಬೇರೆ ಬೇರೆ ಚಿತ್ರಗಳಲ್ಲಿ ಕತೆ ಅಥವಾ ಅವರ ಒಂದು ಕ್ಯಾರೆಕ್ಟರ್ಸ್ ಬೇರೆ ಬೇರೆ ಆದರೂ ಕೂಡ ಅವರ ಒಟ್ಟಿಗೆ ನಟಿಸಬೇಕಾದ್ರೆ ಆ ಕೆಮಿಸ್ಟ್ರಿ ನೋಡುಗರಿಗೆ ತುಂಬಾ ಖುಷಿ ಕೊಡ್ತಾ ಇತ್ತು ಅಂತ ಹೇಳ್ಬೋದು. ಮೂಡಿ ಬರ್ತಾ ಇದೆ ತಾಯಿಗೊಬ್ಬ ಕರ್ಣ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಹಾಡುಗಾರಿಕೆಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಹಾಂಕಾಂಗ್ನಲ್ಲಿ ಏಜೆಂಟ್ ಅಮರ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಈ ಗೀತೆಗೆ ಧ್ವನಿಯಾಗಿದ್ದರು. ಹಂಸಲೇಖ ಅವರ ಸಾಹಿತ್ಯಕ್ಕೆ ಪೀಟರ್ ಜೆ ಕ್ಯಾಮಿಲೋಸ್ ಅವರ ಸಂಗೀತ ಈ ಗೀತೆಗಿತ್ತು. ಹಾಗೆಯೇ ಸ್ಯಾಂಡಲ್ವುಡ್ನಲ್ಲಿ ಜೋಡಿಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ರೀಲ್ ಜೋಡಿಗಳು, ರಿಯಲ್ ಜೋಡಿಗಳಾಗಿದ್ದು ಯಾವ್ಯಾವ ಚಿತ್ರದಲ್ಲಿ ಅಭಿನಯಿಸಿದ್ರು ಅಂತ. ಮತ್ತೊಂದು ಲೆಜೆಂಡ್ ಜೋಡಿಯ ಬಗ್ಗೆ ಮಾತಾಡೋದಾದರೆ, ಅವರು ವಿಷ್ಣುವರ್ಧನ್ ಮತ್ತು ಭಾರತಿ ಜೋಡಿಯವರು. ಬಹಳಷ್ಟು ಚಿತ್ರಗಳಲ್ಲಿ ಅವರು ಜೊತೆಯಾಗಿ ನಟಿಸಿದ್ದಾರೆ. ಮನೆ ಬೆಳಗಿದ ಸೊಸೆ, ಅಣ್ಣ ಅತ್ತಿಗೆ, ದೇವರ ಗುಡಿ, ಭಾಗ್ಯಜ್ಯೋತಿ, ಮಕ್ಕಳ ಭಾಗ್ಯ, ನಾಗರಹೊಳೆ, ಬಂಗಾರದ ಜಿಂಕೆ, ಹೀಗೆ ಹಲವಾರು ಚಿತ್ರಗಳಲ್ಲಿ ಕೂಡ ಅವರು ನಟಿಸಿದ್ದಾರೆ, ಜೊತೆಯಾಗಿ ನಟಿಸಿದ್ದಾರೆ. ಅವರದ್ದು ಆನ್ಸಿನ್ ಸ್ಕ್ರೀನ್ ಕೆಮಿಸ್ಟ್ರಿ ಕೂಡ ಬಹಳಷ್ಟು ವರ್ಕ್ ಆಯಿತು ಅಂತಲೇ ಹೇಳ್ಬೋದು. ಚೆನ್ನಾಗಿ ಅವರ ಜೋಡಿ ತೆರೆ ಮೇಲೆ ಮುದ್ದಾಗಿ ಕಾಣಿಸ್ತಾ ಇತ್ತು. ಹಾಗೆ ಜೀವನದಲ್ಲೂ ಅವರು ತುಂಬ ಚೆನ್ನಾಗಿಯೇ ಬಾಳಿ ಬದುಕಿದಂಥವ್ರು ಅಂತಲೇ ಹೇಳ್ಬೋದು. ಈಗ ಮೂಡಿ ಬರ್ತಾ ಇದೆ ದೇವರ ಗುಡಿ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

102.9 FM. ಪರಿಮಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಸ್ಯಾಂಡಲ್ವುಡ್ನಲ್ಲಿ ರೀಲ್ ಜೋಡಿಗಳಾಗಿದ್ದವರು ಕೊನೆಗೆ ರಿಯಲ್ ಲೈಫಲ್ಲೂ ಜೋಡಿಗಳಾಗಿ ಬಹಳಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ರು. ಅವರದೇ ಅಭಿನಯದ ಅವರ ಬಗ್ಗೆ ಮಾತಾಡ್ತಾ ಅವರದೇ ಅಭಿನಯದ ಗೀತೆಗಳನ್ನು ಕೂಡ ನಾವು ಕೇಳ್ತಾ ಸಾಕ್ತಾ ಇದ್ವಿ. ಇನ್ನೊಂದು ಜೋಡಿಯ ಬಗ್ಗೆ ಹೇಳೋದಾದರೆ ಅದು ಶಂಕರ್ ನಾಗ್ ಮತ್ತು ಅರುಂಧತಿ ನಾಗ್ ಜೋಡಿಯನ್ನು ನಾವು ಮರೆಯೋಕೆ ಸಾಧ್ಯ ಇಲ್ಲ. ಕನ್ನಡ ಚಿತ್ರರಂಗ ಮತ್ತು ರಂಗಭೂಮಿಯ ಅತ್ಯಂತ ಪ್ರಸಿದ್ಧ ದಂಪತಿಗಳಲ್ಲಿ ಒಬ್ಬರು ಅಂತ ಹೇಳ್ಬೋದು. ಅವರಿಬ್ಬರು ನಟರಾಗಿ ಹಾಗೂ ನಿರ್ದೇಶಕ ಹಾಗೂ ನಟಿಯಾಗಿ ಜೊತೆಯಾಗಿ ಕಾರ್ಯನಿರ್ವಹಿಸಿದ ಪ್ರಮುಖ ಕನ್ನಡ ಚಿತ್ರಗಳು ಹಲವಾರಿದೆ. ಆದರೆ ಜೊತೆಯಾಗಿ ಒಂದೇ ಸಿನಿಮಾದಲ್ಲಿ ನಟಿಸಿದರೂ ಕೂಡ ಜೋಡಿಯಾಗಿ ನಟಿಸಿಲ್ಲ. ಅಂದರೆ ಅವರು ಗೆಳೆಯನ ಹೆಂಡತಿ ಆಗಿರ್ಬೋದು ಅಥವಾ ಅವರ ನಿರ್ದೇಶನದಲ್ಲಿ ಶಂಕರ್ ನಾಗ್ ಅವರ ನಿರ್ದೇಶನದಲ್ಲಿ ಅರುಂಧತಿ ನಾಗ್ ಅವರು ನಟಿಸಿದ್ದಿರ್ಬೋದು. ಇದೆ ನೋಡಿ ಸ್ವಾಮಿ ನಾವಿರೋದೆ ಹೀಗೆ ಚಿತ್ರದಲ್ಲಿ ಅವರು ಕೂಡ ನಟಿಸಿದ್ರು. ನಗರದ ಮಧ್ಯಮ ವರ್ಗದ ಜನರ ಜೀವನ ಶೈಲಿ ಮತ್ತು ಸಾಮಾಜಿಕ ಹಾಸ್ಯವನ್ನು ಒಳಗೊಂಡಂತಹ ಅತ್ಯುತ್ತಮ ಸಿನಿಮಾ ಆಗಿತ್ತದು. ಅರುಂಧತಿ ನಾಗ್ ಅವರು ಜಯಾ ಎಂಬ ಪ್ರಮುಖ ಪಾತ್ರದಲ್ಲಿ ನಟಿಸಿದರೆ ಶಂಕರ್ ನಾಗ್ ಅವರು ನಿರ್ದೇಶನದ ಜೊತೆಗೆ ರಮೇಶ್ ಭಟ್ ಅವರೊಂದಿಗೆ ಅಭಿನಯಿಸಿದರು. ಹಾಗೆ ಆಕ್ಸಿಡೆಂಟ್ ಚಿತ್ರದಲ್ಲಿ ಕೂಡ ಶಂಕರ್ ನಾಗ್ ಅವರು ನಿರ್ದೇಶನ ಮಾಡಿದೆ, ಅರುಂಧತಿ ನಾಗ್ ಅವರು ನಟಿಸಿದ್ರು. ಪರಮೇಶಿ ಪ್ರೇಮ ಪ್ರಸಂಗ, ಹೌದು ಇದು ಒಂದು ಕೂಡ ಹಿಟ್ಟಾದ ಚಲನಚಿತ್ರ ಅಂತಾನೆ ಹೇಳ್ಬೋದು. ಶಂಕರ್ ನಾಗ್ ಅವರು ಇದಕ್ಕೆ ಚಿತ್ರಕಥೆಯನ್ನು ಬರೆದಿದ್ರೆ ಅರುಂಧತಿ ನಾಗ್ ಅವರು ಈ ಚಿತ್ರದಲ್ಲಿ ನಟಿಸಿದ್ರು. ಇದು ಕೂಡ ರಮೇಶ್ ಭಟ್ ನಿರ್ದೇಶನದ ಸಾಮಾಜಿಕ ಹಾಸ್ಯ ಚಿತ್ರದಲ್ಲಿ ಅರುಂಧತಿ ನಾಗ್ ಅವರು ರಮಾಮಣಿ ಪಾತ್ರದಲ್ಲಿ ನಟಿಸಿದ್ರು. ಹಾಗೆಯೇ ಕನ್ನಡ ಸಿನಿಮಾಗಳಲ್ಲಿ ಸಕ್ರಿಯರಾಗುವ ಮೊದಲು ಅವರಿಬ್ಬರು ರಾಷ್ಟ್ರ ಪ್ರಶಸ್ತಿ ವಿಜೇತ ಮರಾಠಿ ಐತಿಹಾಸಿಕ ಚಿತ್ರದಲ್ಲೂ ಕೂಡ ಜೊತೆಯಾಗಿ ಕೆಲಸ ಮಾಡಿದರು. ಈ ಚಿತ್ರಕ್ಕೆ ಶಂಕರ್ ನಾಗ್ ಅವರು ಸಹ ಬರಹಗಾರರು ಕೂಡ ಆಗಿದ್ದರು. ಹಾಗೆಯೇ ಶಂಕರ್ ನಾಗ್ ನಿರ್ದೇಶನದ ಸಾರ್ವಕಾಲಿಕ ಜನಪ್ರಿಯ ಧಾರಾವಾಹಿಯಲ್ಲಿ ಅಂದರೆ ಮಾಲ್ಗುಡಿ ಡೇಸ್ ಧಾರಾವಾಹಿಯಲ್ಲಿ ಅರುಂಧತಿ ನಾಗ್ ಅವರು ಕಾಸ್ಟ್ಯೂಮ್ ಡಿಸೈನಿಂಗ್ ಮತ್ತು ನಿರ್ಮಾಣ ನಿರ್ವಹಣೆಯಲ್ಲಿ ಕೂಡ

ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಮೂಡಿ ಬರ್ತಾ ಇದೆ ಪರಮೇಶಿ ಪ್ರೇಮ ಪ್ರಸಂಗ ಚಿತ್ರದಿಂದ ರಾಜ್ಕುಮಾರ್ ಭಾರತಿ ಮತ್ತು ಮಂಜುಳಾ ಗುರುರಾಜ್ ಅವರ ಗಾಯನದಲ್ಲಿ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

ಸಮಯ ಆಗಿದೆ 4:31:24. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಪರಿಮಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ನಾವು ಸ್ಯಾಂಡಲ್ವುಡ್ನಲ್ಲಿ ರಿಯಲ್ ಲೈಫಲ್ಲಿ ಜೋಡಿಯಾದವರು, ರಿಯಲ್ ಲೈಫಲ್ಲೂ ಕೂಡ ಸತಿಪತಿಗಳಾಗಿ ಜೀವನವನ್ನು ಸಾಗಿಸಿದ್ದಾರೆ, ಹಾಗೆ ಹಲವಾರು ಚಿತ್ರಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಅಂಥವ್ರ ಬಗ್ಗೆ ಮಾತಾಡ್ತಾ, ಆ ಜೋಡಿಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಇನ್ನೊಂದು ಜೋಡಿಯ ಬಗ್ಗೆ ಹೇಳೋದಾದರೆ, ಅದು ಅನಂತ್ನಾಗ್ ಮತ್ತು ಗಾಯತ್ರಿ ಜೋಡಿ. ಇವರು ಕೂಡ ಹಲವಾರು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಆನಂತರ ಪ್ರೀತಿಸಿ ಕೂಡ ಮದುವೆ ಆಗ್ತಾರೆ. ಒಂದು ಸುಖ ಸಂಸಾರಕ್ಕೆ 12 ಸೂತ್ರಗಳು ಅನ್ನೋ ಬಹಳ ಸೂಪರ್ ಹಿಟ್ ಚಿತ್ರದಲ್ಲಿ ಕೂಡ ಇವರು ಜೊತೆಯಾಗಿ ಗಂಡ ಹೆಂಡಿರ ಪಾತ್ರದಲ್ಲಿ, ಹೆಂಡತಿ ಪಾತ್ರದಲ್ಲಿ ಅಭಿನಯಿಸಿದ್ರು. ಆ ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ SP ಬಾಲಸುಬ್ರಹ್ಮಣ್ಯಂ ಹಾಗೂ SC ಜಾನಕಿಯವರ ಗಾಯನದಲ್ಲಿ. RN ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಚಕ್ರವರ್ತಿಯವರ ಸಂಗೀತವಿದೆ.

ಪರಿಮಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ನಾವು ಚಂದನವನದಲ್ಲಿ. ನಟಿಸಿ ರೀಲ್ ಲೈಫ್ನಲ್ಲಿ, ನಟಿಸಿ ರಿಯಲ್ ಲೈಫಲ್ಲಿ ಸತಿಪತಿಗಳಾದಂಥ ಜೋಡಿಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಇಂಥ ಜೋಡಿಗಳಲ್ಲಿ ಇತ್ತೀಚಿನಲ್ಲಿ ಬಹಳಷ್ಟು ಟ್ರೆಂಡ್ನಲ್ಲಿದ್ದವರು ಅಂದರೆ ಮಾತಿಗೆ ಅಂದರೆ ಎಲ್ಲ ಯಶ್ ರಾಧಿಕಾ ಯಶ್ ರಾಧಿಕಾ ಅಂತ ಜೋಡಿ ಅಂದ ತಕ್ಷಣ ಅವ್ರ ಹೆಸರು ಬಂದೇ ಬಿಡುತ್ತೆ. ಈಗ ಆಲ್ರೆಡಿ ಮೆಸೇಜಸ್ ಕೂಡ ತುಂಬಾ ಅವ್ರ ಬಗ್ಗೆನೇ ಬರ್ತಾ ಇದೆ. ಯಶ್ ಮತ್ತು ರಾಧಿಕಾ ಪಂಡಿತ್ ಕನ್ನಡ ಚಿತ್ರರಂಗದ ಅತ್ಯಂತ ಜನಪ್ರಿಯ ಮತ್ತು ಪ್ರೀತಿಯ ಜೋಡಿಗಳಲ್ಲಿ ಒಬ್ಬರು ಅಂತ ಹೇಳ್ಬೋದು. ಕಿರುತೆರೆಯಿಂದ ಆರಂಭವಾದ ಇವರ ಪಯಣ ಬೆಳ್ಳಿತೆರೆಯಲ್ಲಿ ಹಿಟ್ ಸಿನಿಮಾಗಳನ್ನು ನೀಡಿ ನಂತರ 2016 ಡಿಸೆಂಬರಲ್ಲಿ ನಿಜ ಜೀವನದಲ್ಲೂ ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಈ ಜೋಡಿ ಬಹಳಷ್ಟು ಹಿಟ್ ಸಿನಿಮಾಗಳನ್ನು ನೀಡಿದೆ. 2008 ಇವರು ಮೊಗ್ಗಿನ ಮನಸ್ಸು ಚಿತ್ರದ ಮೂಲಕ, ಇಬ್ಬರು ಒಂದೇ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಕೂಡ ಮಾಡ್ತಾರೆ. ನಂತರ ಡ್ರಾಮಾ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ, ಸಂತು, ಸ್ಟ್ರೇಟ್ ಫಾರ್ವರ್ಡ್ ಮುಂತಾದ ಚಿತ್ರಗಳಲ್ಲಿ ಕೂಡ ಅಭಿನಯಿಸ್ತಾರೆ. ಈಗ ಮೂಡಿ ಬರ್ತಾ ಇದೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಚಿತ್ರದಿಂದ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ, ಗೌಸ್ಪೀರ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವ ಗೀತೆ.

92.9 FM. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಸ್ಯಾಂಡಲ್ವುಡ್ನಲ್ಲಿ ರಿಯಲ್ ಲೈಫಲ್ಲಿ ಹಾಗೂ ರಿಯಲ್ ಲೈಫಲ್ಲಿ ಜೋಡಿಯಾದಂತಹ ನಟರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಅಂಥದ್ದೇ ಇನ್ನೊಂದು ಜೋಡಿಯ ಬಗ್ಗೆ ಹೇಳೋದಾದರೆ ಉಪೇಂದ್ರ ಮತ್ತು ಪ್ರಿಯಾಂಕಾ ಜೋಡಿ. ಹೌದು, ಇವರು ಚಿತ್ರರಂಗದ ಜನಪ್ರಿಯ ಹಾಗೂ ಯಶಸ್ವಿ ರಿಯಲ್ ಲೈಫ್ ಜೋಡಿಗಳಲ್ಲೂ ಕೂಡ ಒಬ್ಬರು. ಇವರು ಅನೇಕ ಸಿನಿಮಾಗಳಲ್ಲೂ ಕೂಡ ಜೊತೆಯಾಗಿ ನಟಿಸಿದ್ದಾರೆ. ರಾ, H2O, ಶ್ರೀಮತಿ ಹಾಗೆ ಇನ್ನೂ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸಿನಿಮಾ ಶೂಟಿಂಗ್ ವೇಳೆಗೆ ಭೇಟಿಯಾದಂಥ ಇವರು ಡಿಸೆಂಬರ್ 14, 2003 ಸರಳವಾಗಿ ವಿವಾಹ ಆಗ್ತಾರೆ. ಈಗ ಮೂಡಿ ಬರ್ತಾ ಇದೆ H2O ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ಪ್ರತಿಮಾ ರಾವ್ ಅವರ ಧ್ವನಿಯಲ್ಲಿ ಉಪೇಂದ್ರ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲಾ ಅವರ ಸಂಗೀತವಿರುವ ಗೀತೆ.

ಪರಿಮಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ನಾವು, ತಾರಾ ದಂಪತಿಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ, ಹಾಗೂ ಅವರ ಅಭಿನಯದ ಚಿತ್ರಗಳ ಗೀತೆಗಳನ್ನು ಕೂಡ ಜೊತೆ ಜೊತೆಗೆ ಕೇಳ್ತಾ ಸಾಕ್ತಾ ಇದ್ವಿ. ಇನ್ನೊಂದು ಜೋಡಿಯ ಬಗ್ಗೆ ಹೇಳೋದಾದರೆ, ಹೆಚ್ಚಾಗಿ 1990ರ ದಶಕದಲ್ಲಿ ಈ ಜೋಡಿ ಹೆಚ್ಚಾಗಿ ಮಿಂಚಿತ್ತು ಅಂತಾನೇ ಹೇಳ್ಬೋದು. ಅದು ಸಿಂಧು ಮತ್ತು ರಘುವೀರ್ ಜೋಡಿ. ರಘುವೀರ್ ಅವರು 1990ರಲ್ಲಿ ಅಜಯ್ ವಿಜಯ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ರು. ಎಸ್ ನಾರಾಯಣ್ ನಿರ್ದೇಶನದ ಚೈತ್ರದ ಪ್ರೇಮಾಂಜಲಿ ಚಿತ್ರ ಅವರಿಗೆ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಟ್ಟಂತಹ ಚಿತ್ರ. ಹಾಗೆ ಸಿಂಧು ಅವರು ಕೂಡ ತಮಿಳು ಚಿತ್ರರಂಗದಲ್ಲಿ ಜನಪ್ರಿಯರಾಗಿದ್ದರು. ಇವರಿಬ್ಬರೂ ಒಟ್ಟಾಗಿ ಶೃಂಗಾರ ಕಾವ್ಯ, ನವಿಲೂರ ನೈದಿಲೆ, ತುಂಗಭದ್ರಾ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅದರಲ್ಲೂ ಶೃಂಗಾರ ಕಾವ್ಯ ತುಂಬ ಯಶಸ್ವಿಯಾದಂತಹ ಚಿತ್ರ, ಹಾಗೂ ಗೀತೆಗಳು ಕೂಡ ಬಹಳಷ್ಟು ಯಶಸ್ವಿಯಾಗಿತ್ತು ಅಂತ ಹೇಳ್ಬೋದು. ಮೂಡಿ ಬರ್ತಾ ಇದೆ ಶೃಂಗಾರ ಕಾವ್ಯ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ಪರಿಮಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಸ್ಯಾಂಡಲ್ವುಡ್ನಲ್ಲಿ ರಿಯಲ್ ಜೋಡಿಗಳು, ರಿಯಲ್ ಲೈಫಲ್ಲಿ ರಿಯಲ್ ಜೋಡಿಗಳಾದ ಫಿಲ್ಮ್ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಬಹಳಷ್ಟು ಸಂದೇಶಗಳು ಬಂದು ನಮ್ಮನ್ನು ತಲುಪಿದೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂದರೆ, ಮೈಸೂರಿನಿಂದ ಸುದರ್ಶನ್, ಶ್ರೇಯಾಶ್ರೀ, ನಗುವ ಹೂ ಮಂಗಳ ಅಂತ ಕಳಿಸಿದ್ದಾರೆ. ಹಾಗೆ ನಿರ್ಮಲಾ ಅವರು ಚಂದದ ಗೀತೆಗಳು ಅಂತ ಕಳಿಸಿದ್ದಾರೆ. ಹಾಗೆ ಪರಿಮಳದಲ್ಲಿ ಜೋಡಿಗಳು ವಿವರಣೆ ಸುಮಧುರವಾಗಿದೆ ಅಂತ ಶಿರೋಳದಿಂದ ಉದಯ್ ಟೇಲರ್ ಅವರು ಸಂದೇಶವನ್ನು ಕಳಿಸಿದರೆ, ಉಪೇಂದ್ರ ಮತ್ತು ಪ್ರಿಯಾಂಕಾ, ಚಿರಂಜೀವಿ ಸರ್ಜಾ ಮತ್ತು ಮೇಘ್ನರಾಜ್ ಅವರು ಕೂಡ ಸ್ಯಾಂಡಲ್ವುಡ್ ಜೋಡಿಗಳು ಅಂತ ಹೇಳ್ತಾ ಇದ್ದಾರೆ ಕವಿತಾ ಶ್ರೀನಿವಾಸ್ ಅವರು. ಹಾಗೇನೆ ಮತ್ತೆಯು ಸಂದೇಶ ಕಳಿಸಿದ್ದಾರೆ, ಯಾರಿವರು, ರಾಧಾ ಹಿರಿಯಣ್ಣ ನೆಲಮಂಗಲದಿಂದ ವಿಷ್ಣು ಭಾರತಿ ಹಾಗೂ ಅಂಬರೀಷ್ ಸುಮಲತಾ ಅವರ ಬಗ್ಗೆ ಮಾತಾಡಿ ಹಾಡು ಹಾಕಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೆ ಯಾರಿದು, ಸುದರ್ಶನ್ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಬಿ ವಿ ರಾಧಾ, ಕೆ ಎಸ್ ಎಲ್ ಸ್ವಾಮಿ ಅವರ ಜೋಡಿ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಮಲ್ಲೇಶ್ವರಂ ಅವರು ಸಂದೇಶ ಕಳಿಸಿ. ಹಾಗೆ ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಇವತ್ತಿನ ಪರಿಮಳ ಕಾರ್ಯಕ್ರಮ ಕನ್ನಡ ಚಿತ್ರರಂಗದ ನಿಜ ಜೀವನದ ಜೋಡಿ ಮತ್ತು ತೆರೆಯ ಜೋಡಿ ಬಗ್ಗೆ ವಿಚಾರಗಳು, ಹಾಡುಗಳು ಎಲ್ಲ ಕೇಳ್ತಾ ಇದ್ದೇವೆ, ಚೆನ್ನಾಗಿದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹನುಮಂತಪ್ಪ ಮಡಿವಾಳ ಅವರು ಜಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ, ಮೇಡಮ್ ರಿಯಲ್ ಜೋಡಿಗಳು ಪರದೆ ಮೇಲೆ ಮಿಂಚಿದ ಸೂಪರ್ ಜೋಡಿಗಳು, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಲಬುರಗಿಯಿಂದ ಚಂದುಲಾಲ್ ಅವರು ಸಂದೇಶವನ್ನು ಕಳಿಸಿ, ಅವರು ಕೂಡ ವಿಷ್ಣುವರ್ಧನ್, ಭಾರತಿ, ಅಂಬರೀಷ್, ಸುಮಲತಾ ಸುಂದರವಾದ ಜೋಡಿಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಸಮಯ ಆಗಿದೆ 4:56:19. ಪರಿಮಳ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಇಂದಿನ ಪರಿಮಳ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ, ಪರಿಮಳ ಕಾರ್ಯಕ್ರಮದೊಂದಿಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮವನ್ನು ಕೂಡ ಮುಗಿಸುವಂಥ ಸಮಯ ಆಗಿದೆ. ಜೊತೆಯಾಗಿದ್ದ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಮತ್ತೊಮ್ಮೆ ಮತ್ತೊಂದು ದಿನ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಟಾಟಾ, ಬಾಯ್ ಬಾಯ್. ನಗ್ತಾ ಇರಿ, ನಗಿಸ್ತಾ ಇರಿ, ಕೇಳ್ತಾ ಇರಿ, ಕೇಳಿಸ್ತಾ

ಮೇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಸದಾ ನಿಮ್ಮ ಸಂಗಡ. ಮಧ್ಯಾಹ್ನದ ಪ್ರಸಾರದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಜನುಮದ ಜೋಡಿ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್ ಅವರ ಗಾಯನದಲ್ಲಿ ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಗೀತೆ ನಿಮ್ಮೆಲ್ಲರಿಗಾಗಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಮುಂದಿನ 15 ದಿನಗಳ ಕಾಲ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಲು ಶಿಫಾರಸು ಮಾಡಿದೆ. ಈ ಕುರಿತಂತೆ ಮೇಲ್ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ವಿಡಿಯೋದಲ್ಲಿ ಹರ್ ಘರ್ ತಿರಂಗಾ, ಘರ್ ಘರ್ ತಿರಂಗಾ, ಹರ್ಮನ್ ತಿರಂಗಾ ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಭೈರಮಂಗಲ ಕಂಚುಗಾರನ ಹಳ್ಳಿಯಲ್ಲಿ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಬೇಕೆಂದು ಈ ಗ್ರಾಮಗಳ ರೈತರ ನಿಯೋಗ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು. ಎಸ್ಐಆರ್ನಲ್ಲಿ 1 ಕೋಟಿಗೂ ಹೆಚ್ಚು ಮತದಾರರನ್ನು ತೆಗೆದುಹಾಕಲಾಗುತ್ತಿದ್ದು ಪರಿಶಿಷ್ಟರು, ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ವರ್ಗದವರ ಹೆಸರುಗಳನ್ನು ಅಳಿಸಿ ಹಾಕಲಾಗುತ್ತದೆ. ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರ್ದೇಶನ ನೀಡಿದ್ದಾರೆ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಲವಂತವಾಗಿ ರಾಜೀನಾಮೆ ನೀಡಬೇಕಾಯಿತು ಎಂದು ಮಾಜಿ ಸಭಾಪತಿ ಬಸವರಾಜ ಹೊರಟ್ಟಿ ತಿಳಿಸಿದ್ದಾರೆ. ಯೋಜಿಸಿದ ದಿನದಂದು ರಾಜೀನಾಮೆ ನೀಡಲು ಅವಕಾಶ ನೀಡಿಲ್ಲ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿ ನಾಗೇಂದ್ರ ಸಚಿವರಾಗಿ ಇದುವರೆಗೂ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ರಾಜೀನಾಮೆಯನ್ನು ಕೂಡಲೇ ಪಡೆಯುವಂತೆ ಆಗ್ರಹಿಸಿದ್ದಾರೆ. 10 ಮತ್ತು 20 ರೂಪಾಯಿ ಮುಖಬೆಲೆಯ

ಪಾಲಿಮರ್ ನೋಟುಗಳನ್ನು ಪರಿಚಯಿಸುವ ಪ್ರಸ್ತಾಪವನ್ನು ಸರ್ಕಾರ ಅನುಮೋದಿಸಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲಿಖಿತ ಉತ್ತರದ ಮೂಲಕ ರಾಜ್ಯಸಭೆಗೆ ತಿಳಿಸಿದ್ದಾರೆ. ಪ್ರತಿಪಕ್ಷಗಳ ಗದ್ದಲದ ಹಿನ್ನೆಲೆಯಲ್ಲಿ ಲೋಕಸಭಾ ಕಲಾಪವನ್ನು ನಾಳೆ ಬೆಳಿಗ್ಗೆ 11 ಗಂಟೆಗೆ ಮುಂದೂಡಲಾಗಿದೆ. ರಾಜ್ಯಸಭೆಯಲ್ಲಿ 2026 ನ್ಯಾಯಮಂಡಳಿ ಸುಧಾರಣಾ ಮಸೂದೆಯನ್ನು ಅಂಗೀಕರಿಸಲಾಗಿದೆ. ಚೀನಾದ ದಕ್ಷಿಣ ಹೈನಾನ್ ಪ್ರಾಂತ್ಯದ ವೆನ್ಚಾಂಗ್ ಬಾಹ್ಯಾಕಾಶ ಉಡಾವಣಾ ಕೇಂದ್ರದಿಂದ ಉಡಾವಣೆಯಾದ ಕೆಲವೇ ಕ್ಷಣಗಳಲ್ಲಿ ಚೀನಾ SAT-4B ಉಪಗ್ರಹವನ್ನು ಹೊತ್ತೊಯ್ಯುತ್ತಿದ್ದ ರಾಕೆಟ್ ಸ್ಫೋಟಗೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಪ್ರೀತಿಯ ಕೇಳುಗರೇ, ನಿಮ್ಮೆಲ್ಲರಿಗೂ ಶುಭ ಸಂಜೆ. ಇಂದಿನ ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿರ್ತೀನಿ ನಾನು ಶ್ರೀಗೌರಿ. ಬನ್ನಿ, ಮೊದಲಿಗೆ ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ಯಾವೆಲ್ಲ ಕಾರ್ಯಕ್ರಮ ನಿಮಗಾಗಿ ಕಾಯ್ತಾ ಇದೆ ಅಂತ ನೋಡೋಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸೇಫ್ ಡ್ರೈವ್ ಇದು 8 ಗಂಟೆವರೆಗೂ ಇರುತ್ತೆ. ಇದರಲ್ಲಿ ಮೊದಲನೇದಾಗಿ ಹಳೆಯ ಚಿತ್ರಗೀತೆಗಳನ್ನು ಕೇಳಬಹುದು. 5:40 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ಜಾಂಪಣ್ಣ ಆಶಿಹಾಳ್ ಅವರ ನಿರ್ಮಾಣ, ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ ಅವರ ಸಮಗ್ರ ನಿರ್ವಹಣೆ ಇದಕ್ಕಿದೆ. 6:02 ಗಾನ ಭಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ, ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ಅವರದು, ನಿರ್ಮಾಣ ಎಂ ಶಿವರಾಮ್ ಅವರದು. ಇದು 7:22. ಇಂದು ರಾತ್ರಿ 8:02 ನಿಮ್ಮ ಆಯ್ಕೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳಬಹುದು. ಹಿಂದಿಯ ಮಧುರ ಗೀತೆಗಳು 9:15, ಪ್ರೇಮ ಗೀತೆಗಳ ಪ್ರೇಮ ನಿನಾದ ಕಾರ್ಯಕ್ರಮ ಇಂದು ರಾತ್ರಿ 10:02 ಇರುತ್ತೆ. ಇದಾಗಿತ್ತು ಇಂದು ನಮ್ಮ ನಿಲಯದಿಂದ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಒಂದು ವಿವರಣೆ. ಬನ್ನಿ, ಇನ್ನು ನಾಳೆ ಅಂದರೆ ಬುಧವಾರ 12 ಯಾವೆಲ್ಲ ಕಾರ್ಯಕ್ರಮಗಳಿದೆ ಅಂತ ನೋಡೋಣ. ಮೊದಲನೇದಾಗಿ 6:05 ಭಕ್ತಿಗೀತೆಗಳ ನಾದೋಪಾಸನೆ ಕಾರ್ಯಕ್ರಮ ಇರುತ್ತೆ. 7:15 ಶುಭೋದಯ ಕರ್ನಾಟಕ, ಇದರಲ್ಲಿ ಮೊದಲನೇದಾಗಿ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆ ಮತ್ತು ಚಿತ್ರಗೀತೆಗಳು. 7:45 ಪ್ರಾಯೋಜಿತ ಕಾರ್ಯಕ್ರಮ ಇರುತ್ತೆ, ಆಟಿ ಅಮಾವಾಸ್ಯೆ ಮದ್ದಾಲಯ ಅಥವಾ ಸಪ್ತ ಪರ್ಣದ ಔಷಧೀಯ ಗುಣಗಳ ಬಗ್ಗೆ ತಿಳಿಸ್ತಾರೆ ಡಾಕ್ಟರ್ ವಿಕ್ರಮ್ ಜಿಆರ್, ವೈದ್ಯಾಧಿಕಾರಿ ಸರ್ಕಾರಿ ಆಯುರ್ವೇದ ಔಷಧಾಲಯ ಜೋಡಿ ಲಿಂಗದಹಳ್ಳಿ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಇಲಾಖೆ. ಇಂದಿನ ವಿಶೇಷ ಇರುತ್ತೆ 9:00 to 10:00. 10:02 ಹಳೆಯ ಚಿತ್ರಗೀತೆಗಳನ್ನು ಕೇಳಬಹುದು. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳು 11:02. ಕಲಾಭಾರತಿ 11:30 ಕರೆಗೊಂದು ಹಾಡು 12:05.

1:20 ಪದಬಂಧ, ಸ್ಪಂದನ 2:15 ಒಂದೇ ಚಿತ್ರದ ಗೀತೆಗಳು, ಚಿತ್ರತಾನ 2:40. ಪರಿಮಳ 4:00 to 5:00. ನಾಳೆ 5:05 ಸೇಫ್ ಡ್ರೈವ್ ಇರುತ್ತೆ. ಮೊದಲನೇದಾದಿಗೆ ಹಳೆಯ ಚಿತ್ರಗೀತೆಗಳು,

5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಗಾನ ಭಜನ 6:02. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. ಕಗ್ಗದ ಸಿರಿ 7:22 ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಮಧುರ ಆಲಾಪ ನಾಳೆ ರಾತ್ರಿ 8:02. ಹಿಂದಿಯ ಮಧುರ ಗೀತೆಗಳು 9:15 10:00 ಪ್ರೇಮ ಗೀತೆಗಳ ಪ್ರೇಮ ನಿನಾದ ಕಾರ್ಯಕ್ರಮ 10:02 11:00. ಇವೆಲ್ಲ ಕಾರ್ಯಕ್ರಮಗಳು ನಮ್ಮ ಮೆಚ್ಚಿನ ಕೇಳುಗರಿಗೋಸ್ಕರ. ಇದಾಗಿತ್ತು ಇಂದು ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ.

ಸಮಯ 5:08 ಆಗಿದೆ. ಹಳೆಯ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಇಂದಿನ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂದದಾರ ಮನೆ ಚಿತ್ರದ ಗೀತೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಇಂದಿನ ಕಾರ್ಯಕ್ರಮನ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿಯವರು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ

ಕಲ್ಲುವೀಣೆ ನುಡಿಯಿತು ಚಿತ್ರದ ಹಾಡಿದಾಗಿತ್ತು. ವಾಣಿಜ್ಯರ ಮತ್ತು ಸಂಗಡಿಗರು ಹಾಡಿದರು. ವಿಜಯ ನರಸಿಂಹ ಅವರ ಸಾಹಿತ್ಯ ಮತ್ತು ಎಂ ರಂಗಾರಾವ್ ಅವರ ಸಂಗೀತ ಈ ಹಾಡಿಗಿತ್ತು. ವಾಣಿಜ್ಯರ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ದನಿಗಳಲ್ಲಿ ಇನ್ನೊಂದು ಹಾಡನ್ನು ಕೇಳೋಣ ಬನ್ನಿ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ ಇವರುಗಳು ಹಾಡಿದ್ದಾರೆ ಕಾಮನಬಿಲ್ಲು ಚಿತ್ರಕ್ಕಾಗಿ.

ಈಗ ಕೇಳೋಣ ಮುದುಡಿದ ತಾವರೆ ಅರಳಿತು ಚಿತ್ರದ ಒಂದು ಹಾಡನ್ನು ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಈ ಹಾಡಿಗಿದೆ.

0: ಅಪೂರ್ವ ಸಂಗಮ ಚಿತ್ರದ ಹಾಡಿದಾಗಿತ್ತು. ವಾಣಿ ಜಯರಾಮ್ ಅವರು ಹಾಡಿದ್ರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ. ಸಮಯ 5:40 ಆಗಿದೆ. ಬನ್ನಿ ಈಗ ಕೇಳೋಣ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಕಾನೂನುಬದ್ಧವಾಗಿ ವಾಹನ ಚಲಾವಣೆ ಮಾಡಬೇಕು ಅಂತಂದ್ರೆ ನಮಗೆ ಒಂದು ಅಬ್ಬಾಬ ಅಂದ್ರೆ ಲೈಸೆನ್ಸ್ ಇರಬೇಕು ಅಂತ ಅಷ್ಟು ಮಾತಾಡ್ತೀವಿ, ಮತ್ತೆ ಇನ್ನೇನೇನೋ ಇರ್ತದೆ. ಏನೇನು ಬೇಕು ಅಂತ ಅನ್ನೋದನ್ನ ಹೇಳಿ ಸರ್. ಮೊದಲಿಗೆ ಈ ಡ್ರೈವಿಂಗ್ ಲೈಸೆನ್ಸಿನ ಮಹತ್ವದ ಅಲ್ಲಿಂದ ಶುರು ಮಾಡಿ ಸರ್.
3: ಡ್ರೈವಿಂಗ್ ಲೈಸೆನ್ಸ್ ಅನ್ನುವಂಥದ್ದು ಕಡ್ಡಾಯ ಪ್ರಮಾಣ ಪತ್ರ. ಅದರಲ್ಲಿ ಒಂದು, ಕಲಿಯುವ ಹಂತದಲ್ಲಿ ಮೊದಲು ಕಲಿಕಾ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳಬೇಕು. ಇದಕ್ಕಾಗಿ ನೀವು ಹತ್ತಿರದ RTO ಆಫೀಸ್ನಲ್ಲಿ ಅರ್ಜಿ ಸಲ್ಲಿಸಬಹುದು, ಅಥವಾ ಸಾರಥಿ ಪರಿವಾಹನ್ ಪೋರ್ಟಲ್ನಲ್ಲಿ ಕೂಡ ಆನ್ಲೈನ್ನಲ್ಲಿ ಅರ್ಜಿ ಹಾಕಬಹುದು. ಲರ್ನರ್ಸ್ ಲೈಸೆನ್ಸ್ ಇರುವಾಗ ವಾಹನದ ಮುಂದೆ ಮತ್ತು ಹಿಂದೆ ಎಲ್ ಫಲಕವನ್ನು ಪ್ರದರ್ಶಿಸುವುದು ಕಡ್ಡಾಯ ಆಗಿರುವಂಥದ್ದು. ಅನುಭವಿ ಚಾಲಕರ ಜೊತೆ ಮಾತ್ರ ನೀವು ಚಾಲನೆಯನ್ನು ಮಾಡಬಹುದು. ಇನ್ನು 30 ದಿವಸದ ನಂತರ ಸರಿಯಾದ ತರಬೇತಿಯನ್ನು ಪಡೆದುಕೊಂಡು ಡ್ರೈವಿಂಗ್ ಟೆಸ್ಟ್ ಬರೆದು ಪಾಸಾದರೆ ನಿಮಗೆ ಶಾಶ್ವತವಾದ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಪಡ್ಕೊಳ್ಬಹುದು.
2: ಅಂದರೆ ಒಟ್ಟು ಲೈಸೆನ್ಸ್ ಅನ್ನು ಪಡ್ಕೊಂಡ್ರೆ ಗಾಡಿ ಚಲಾವಣೆಗೆ ಒಂದು ಅರ್ಹತೆ ಸಿಕ್ಕಂಗಾಯ್ತು.
3: ಒಂದು ಅರ್ಹತೆ ಸಿಗ್ತದೆ. ಡ್ರೈವಿಂಗ್ ಲೈಸೆನ್ಸ್ ಜೊತೆಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ವಾಹನವನ್ನು ದಾಖಲಾತಿ ನೋಂದಣಿ ಸರ್ಕಾರದಲ್ಲಿ ಆಗಿದೆ ಅನ್ನೋದರ ದಾಖಲೆ ಕೂಡ ಕಡ್ಡಾಯ. ಇದು ವಾಹನದ ಮಾಲೀಕರ ಹೆಸರಿನಲ್ಲಿ ಇರುವಂಥದ್ದು, ವಾಹನ ಚಲಾಯಿಸುವಾಗ ಯಾವಾಗಲೂ ಅದನ್ನು ಜೊತೆಯಲ್ಲಿ ಇಟ್ಕೊಳ್ಬೇಕು. ಮೂರನೇದಾಗಿ ವಿಮೆ ಅಥವಾ ವಾಹನದ ಇನ್ಶೂರೆನ್ಸ್, ಅದರಲ್ಲಿ ಎರಡು ರೀತಿಯಲ್ಲಿ ಬರುತ್ತೆ. ಒಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್, ಇದು ಕಡ್ಡಾಯವಾಗಿರುವಂಥದ್ದು. ಇದಿಲ್ಲದೆ ವಾಹನ ಚಲಾಯಿಸಿದರೆ ಸುಮಾರು 2,000 ರೂಪಾಯಿ ದಂಡ ಅಥವಾ 3 ತಿಂಗಳು ಜೈಲು ಶಿಕ್ಷೆ ಕೂಡ ಆಗಬಹುದು. ಇನ್ನೊಂದು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಇದೆ. ಫಸ್ಟ್ ಪಾರ್ಟಿ ಅಂದರೆ ವಾಹನಕ್ಕೆ ಏನಾದರೂ ಅಪಘಾತ ಆದಾಗ ವಾಹನಕ್ಕೆ ಡ್ಯಾಮೇಜ್ಗಳಾದರೆ ಅದನ್ನು ಇನ್ಶೂರೆನ್ಸ್ ಕಂಪನಿ ಭರಿಸುವ ಹಾಗೆ, ಅದನ್ನು ಪ್ರತಿ ವರ್ಷ ನವೀಕರಿಸಬೇಕು. ಕೊನೆಯದಾಗಿ ವಾಯು ಮಾಲಿನ್ಯ ನಿಯಂತ್ರಣ ಸರ್ಟಿಫಿಕೇಟ್ ಅಥವಾ PUC ಅಂತ ಹೇಳ್ತೇವೆ, ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟ್. ಇದನ್ನು ಕೂಡ ಹೊಗೆ ನಿಯಂತ್ರಣ ಮಿತಿಯಲ್ಲಿದೆ ಎನ್ನುವಂಥ ಪ್ರಮಾಣ ಪತ್ರ, ಇದನ್ನು ಹತ್ತಿರದ ಪೆಟ್ರೋಲ್ ಬಂಕ್ ಅಥವಾ PUC ಸೆಂಟರ್ನಲ್ಲಿ ತೆಗೆದುಕೊಳ್ಳಬಹುದು. ಈ 4 ದಾಖಲೆಗಳು ಕಡ್ಡಾಯವಾಗಿ ನಮ್ಮ ವಾಹನ ಚಲಾಯಿಸುವಾಗ ಒಟ್ಟಿಗೆ ಇಟ್ಕೊಳ್ಬೇಕಾಗ್ತದೆ.
2: ಈಗ ಈ ಪೊಲ್ಯೂಷನ್ ಅದು ಏನು ಹೊಗೆ ಹೊರಸೂಸುವಂಥದ್ದನ್ನು ಅದನ್ನು ನಿಯಂತ್ರಣದಲ್ಲಿ ಇರಬೇಕು ಅಂತ

0: ಅಂತ ಏನೋ ಸರ್ಟಿಫಿಕೇಟ್ ಅಂದ್ರಲ್ಲ,
1: ಹೌದು
0: ಪೊಲ್ಯೂಷನ್ ಸರ್ಟಿಫಿಕೇಟ್, ಅದು ಅಕಸ್ಮಾತ್ ಇಲ್ಲ ಅಂದ್ರೆ ಅದಕ್ಕೆ ದಂಡ ಇದೆಯಾ?
1: ಪ್ರಸ್ತುತ ಅದು ಬಹಳ ಅಗತ್ಯ ಕೂಡ. ಅದು ಇಲ್ಲದಿದ್ರೆ ಸುಮಾರು 10,000 ರೂಪಾಯಿವರೆಗಿನ ದಂಡವನ್ನು ವಿಧಿಸುವ ಅವಕಾಶಗಳು ಇರ್ತವೆ.
0: ಇದೇನು ಬಿಡು, ಇದ್ರೆ ಅಷ್ಟೇ ಬಿಟ್ಟರೆ ತನೋಂಗಿಲ್ಲ.
1: ಇಲ್ಲ, ಹಾಗೆ ಹೇಳುವ ಹಾಗಿಲ್ಲ.
0: ಮತ್ತೆ ಈಗ ಈ ಲೈಸೆನ್ಸ್ ತಗೋಬೇಕಂತಂದ್ರೆ ಏನೇನೋ ಕೆಲವು ದಾಖಲೆಗಳು ಬೇಕಾಗ್ತದೆ ಅಂತ ಹೇಳ್ತಾರಲ್ಲ, ಅದು ಹೆಂಗೆ?
1: ಹೌದು, ಒಂದು ಯಾವ್ದಾದ್ರು ವಯಸ್ಸಿನ ಪುರಾವೆ ಅಥವಾ ಆಧಾರ್ ಕಾರ್ಡ್, SSLC ಸರ್ಟಿಫಿಕೇಟ್ ಇಂತವು, ವಿಳಾಸದ ಪುರಾವೆ. ಆಧಾರ್ ಕಾರ್ಡ್ ಕೊಟ್ಟರೆ ವಯಸ್ಸು ಮತ್ತೆ ವಿಳಾಸ ಎರಡು ಅದರಲ್ಲಿ ಸಿಗುತ್ತೆ. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಎರಡು. ಗೇರ್ ವಾಹನಕ್ಕೆ ಆದರೆ ಕನಿಷ್ಠ 18 ವರ್ಷ ಆಗಿರಬೇಕು. ಗೇರ್ ಇಲ್ಲದ ವಾಹನಗಳಾದ್ರೆ 16 ವರ್ಷ ಆದರೆ ಸಾಕು, ಮತ್ತು ಪೋಷಕರ ಅನುಮತಿ ಬೇಕಾಗ್ತದೆ.
0: ಅಂದ್ರೆ ಈಗ ಗೇರ್ ಲೆಸ್ ಅಂತಂದ್ರೆ 16 ವರ್ಷದ
1: ಸಿಗುತ್ತೆ.
0: ಸಾಮಾನ್ಯ ನಾವು ಏನ್ ಅನ್ಕೊಂಡ್ಬಿಟ್ಟಿರ್ತೀವಿ ಅಂದ್ರೆ 18 ವರ್ಷದ ಸಿಗುತ್ತೆ,
1: ಆದ್ರೆ ಅಲ್ಲಿ 16 ವರ್ಷ ಮತ್ತೆ ಆ 2 ವರ್ಷಕ್ಕೆ ಪೋಷಕರ ಅನುಮತಿ ಕೂಡ ಕಡ್ಡಾಯವಾಗಿರೋದು.
0: ಈ ಎಲ್ಲಾ ದಾಖಲೆಗಳನ್ನ ವಾಹನ ಚಲಾವಣೆ ಮಾಡುವಾಗ ನಮ್ಮ ವಾಹನದ ಜೊತೆಗಿರಬೇಕು.
1: ಒಂದು ಇದರಲ್ಲಿ ಈಗ ವಾಹನ ಚಲಾಯಿಸುವಾಗ ಇವು ಜೊತೆಗೆ ಇಲ್ಲದಿದ್ರು ಡಿಜಿ ಲಾಕರ್ ಆಪ್ ಅಥವಾ ಡಿಜಿಟಲ್ ಆಗಿ ಕೂಡ ಈಗ ಇಟ್ಟುಕೊಂಡಿರುವಂತದ್ದು, ಇದು ಕೂಡ ಕಾನೂನಿನಲ್ಲಿ ಮಾನ್ಯ.
0: ಹೌದಲ್ಲ,
1: ಹೌದು.
0: ಡಿಜಿ ಲಾಕರ್ ನಲ್ಲಿ ಕೂಡ
1: ಡಿಜಿ ಲಾಕರ್ ನಲ್ಲಿ ತೋರಿಸಿಕೊಂಡು ಪೊಲೀಸ್ನವರ
0: ಕೇಳಿದ್ರೆ ನಾವು ಕೊಡಬಹುದು,
1: ತೋರಿಸಬಹುದು.
0: ಅವರು ಕೂಡ ಡಿಜಿ ಲಾಕರ್ ನಲ್ಲಿ ಇರೋ ದಾಖಲೆಗಳನ್ನು ಒಪ್ಪಬೇಕು,
1: ಒಪ್ತಾರೆ.
0: ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ, ನಮ್ಮ ಕೇಳುವರಿಗೆ ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಮಸ್ಕಾರ.
1: ಧನ್ಯವಾದ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿ ಹಾಡಿದ್ರು. ಜ್ವಾಲಾಮುಖಿ ಚಿತ್ರಕ್ಕಾಗಿ ಜಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತದಲ್ಲಿ. ಗಜೇಂದ್ರ ಚಿತ್ರದ ಹಾಡನ್ನ ಕೇಳೋಣ. ವಾಣಿ ಜಯರಾಮ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದರೆ. ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಜಿ ಉದಯಶಂಕರ್ ಅವರ ಸಾಹಿತ್ಯ ಈ ಹಾಡಿಗಿದೆ.

ದಿಗ್ವಿಜಯ ಚಿತ್ರದ ಹಾಡಿದಾಗಿದ್ದು ಎಸ್ ಬಿ ಬಾಲಸುಬ್ರಹ್ಮಣ್ಯಂ ವಾಣಿ ಜಯರಾಮ್ ಅವರು ಹಾಡಿದ್ರು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಹಾಡಿಗಿತ್ತು. ಈ ಹಾಡಿನೊಂದಿಗೆ ಇಂದಿನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯುತ್ತೆ. ಸಾಕಷ್ಟು ಮಂದಿ ನಮ್ಮ ಕೇಳುಗರು ಸಂದೇಶನ ಕಳಿಸಿದ್ದೀರಾ. ಸಂದೇಶ ಕಳಿಸಿದಂಥ ಹಾಗೆ ನಮ್ಮ ಕಾರ್ಯಕ್ರಮ ಕೇಳಿಸಿಕೊಂಡ ಎಲ್ಲ ಕೇಳುಗರಿಗೂ ಧನ್ಯವಾದಗಳು.

ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2024 ಫೆಬ್ರವರಿಯಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಆರಂಭವಾದಾಗಿನಿಂದ ಇದುವರೆಗೂ 50 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ. ಲೋಕಸಭೆಯ ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಅಂಗೀಕರಿಸಿದೆ. ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸಲು ಈ ಮಸೂದೆ ಪ್ರಯತ್ನಿಸುತ್ತಿದೆ. ಈ ಕುರಿತು ಕೇರಳ ವಿಧಾನಸಭೆಯು ಜೂನ್ 2024 ನಿರ್ಣಯವನ್ನು ಅಂಗೀಕರಿಸಿತು. ಸಂಸತ್ತಿನಲ್ಲಿ ಚರ್ಚೆಗಳ ಗುರಿಯನ್ನು ಕಾಂಗ್ರೆಸ್ ಪಕ್ಷ ಬದಲಾಯಿಸುತ್ತಿದೆ ಮತ್ತು ಸದನದ ಸರಿಯಾದ ಕಾರ್ಯನಿರ್ವಹಣೆಗೆ ಅಡ್ಡಿಪಡಿಸುತ್ತಿದೆ. ಕಾಂಗ್ರೆಸ್ ಪಕ್ಷ ಚರ್ಚೆಯನ್ನು ಬಯಸುವುದಿಲ್ಲ ಮತ್ತು ತನ್ನ ಬೇಡಿಕೆಗಳನ್ನು ಬದಲಾಯಿಸುತ್ತದೆ ಎಂದು ರಾಜ್ಯಸಭಾ ಸದಸ್ಯ ಮತ್ತು ಬಿಜೆಪಿ ವಕ್ತಾರ ಸುಧಾಂಶು ತ್ರಿವೇದಿ ಆರೋಪಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಅಲ್ಪಸಂಖ್ಯಾತ ಸಮುದಾಯಗಳ ಶಿಕ್ಷಣ, ಆರೋಗ್ಯ ಹಾಗೂ ಮೂಲಸೌಕರ್ಯ ಅಭಿವೃದ್ದಿಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಕೋರಿ ದಾವಣಗೆರೆ ಸಂಸದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಸಂಸದರು ನವದೆಹಲಿಯಲ್ಲಿಂದು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ಸದ್ಯದಲ್ಲೇ ಜಾರಿಗೊಳ್ಳಲಿರುವ ನೂತನ ಕರ್ನಾಟಕ ಜವಳಿ ಮತ್ತು ಉಡುಪು ನೀತಿಯಲ್ಲಿ ಕೈಮಗ್ಗ ಮತ್ತು ಜವಳಿ ಕ್ಷೇತ್ರದ ರಫ್ತು ಉತ್ತೇಜನಕ್ಕೆ ವಿಶೇಷ ಆದ್ಯತೆ ನೀಡಲಾಗಿದೆ ಎಂದು ಜವಳಿ ಅಭಿವೃದ್ದಿ ಆಯುಕ್ತ ಎಬಿ ಬಸವರಾಜು ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 388 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,154 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 112 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,472 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.44 ರೂಪಾಯಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.

0: ತಿನ್ನೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲಾ ಗುಣ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಸಂಜೆಯ ಈ 6:03 ಈ ಸಮಯದಲ್ಲಿ ಗಾನ ಭಜನಾ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಹೊತ್ತಲ್ಲಿ ದಾಸರ ಒಂದು ಪದ ನೆನಪಾಗುತ್ತೆ. ನೀವೆಲ್ಲ ನಿಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ಕೆಲವರು ಮನೆಗೆ ಬಂದಿರ್ತೀರಾ, ಕೆಲವರು ಮನೆಗೆ ಹೋಗೋ ದಾರಿಯಲ್ಲಿ ಇರ್ತೀರಾ. ಎಲ್ಲರೂ ಮಾಡುವುದು ಇವಾಗ ನನ್ನನ್ನು ಸೇರಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಲ್ವಾ, ಜೀವನ ನಡಿಬೇಕು. ಹಾಗಾಗಿ ಪ್ರತಿಯೊಬ್ಬರದ್ದು ಒಂದೊಂದು ರೀತಿಯ ಕೆಲಸ. ಈ ಜೀವನ ಅನ್ನೋದು ಪ್ರತಿ ದಿನವೂ ನಮಗೆ ಒಂದೊಂದು ಪಾಠನ ಕಲಿಸುವಂತಹ ಸುಂದರವಾದ ಪಯಣ. ಈ ಮಾತನ್ನ ಒಪ್ಕೋತೀರಾ ಅಲ್ವಾ? ಒಂದೊಂದು ಸತಿ ಸಣ್ಣ ಘಟನೆ, ಒಂದು ಮಾತು ಅಥವಾ ಒಂದು ಕಥೆನೇ ನಮ್ಮ ಆಲೋಚನೆಯನ್ನೇ ಬದಲಿಸ್ಬಿಡುತ್ತೆ. ಎಲ್ಲೋ ನೋಡಿದ ಘಟನೆ ಇರ್ಬೋದು, ಯಾರೋ ಹೇಳಿದ ಮಾತಿರಬಹುದು, ಅಥವಾ ಎಲ್ಲೋ ಕೇಳಿರೋ ಕಥೆ ಇರಬಹುದು. ಇವತ್ತು ನಾನು ಕೆಲವು ಸಣ್ಣ ಕಥೆಗಳನ್ನು ನಿಮಗೆ ಹೇಳ್ತೀನಿ. ಇದು ಕೇವಲ ಮನರಂಜನೆಗಾಗಿ ಮಾತ್ರ ಅಲ್ಲ, ಇದರ ಹಿಂದೆ ಏನೋ ಒಂದು ದೊಡ್ಡ ಪಾಠ ಸಹ ಇದೆ. ಬನ್ನಿ ಹಾಗಿದ್ರೆ ಸಣ್ಣ ಕಥೆಗಳ ಇಂದಿನ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ. ತಾಯಿಗೆ ತಕ್ಕ ಮಗ ಅನ್ನೋ ಒಂದು ಚಿತ್ರ ಇದೆ ಅಣ್ಣವ್ರದ್ದು. ತಂದೆಗೆ ತಕ್ಕ ಮಗ ಅಂತ ಈ ಕಥೆ. ಹೈಸ್ಕೂಲ್ ಹೋದ ಮಗ ಶಾಲೆಗೆ ಹೋಗ್ತಾನೆ ಅಂತ ಸುಳ್ಳು ಹೇಳಿ ಶಾಲೆ ಹತ್ತಿರದ ಮೈದಾನ ಇರುತ್ತೆ, ಅಲ್ಲಿ ಒಂದು ಪುಟ್ಟ ಪೆಟ್ಟಿ ಅಂಗಡಿ ಇರುತ್ತೆ, ಅಲ್ಲಿ ಪೋಲಿ ಹುಡುಗರ ಜೊತೆ ಸಿಗರೇಟ್ ಸೇರ್ತಾ ಇದ್ದನ್ನ ನೋಡಿ ತಂದೆ ಗಾಬರಿ ಆಗ್ತಾರೆ. ದರ ದರ ದರ ಮಗನ ಎಳ್ಕೊಂಬಂದು ಮನೆಗೆ ಹಿಗ್ಗ ಮುಗ್ಗ ಹೊಡೆದು, ಯಾರೋ ಯಾರೋ ಅವನು ನಿನಗೆ ಸಿಗರೇಟ್ ಸೇದಕ್ಕೆ ಕಲಿಸಿದ್ದು, ಓದ್ಬಿಟ್ಟು ಜೀವನ ಹಾಳು ಮಾಡ್ಕೊಳ್ಳೋದು ಅಂತ ಚೆನ್ನಾಗಿ ಬೈತಾರೆ. ಮಗ ಅಳ್ತಾನೆ, ಮುಖ ಕೆಳಗೆ ಮಾಡ್ಕೋತಾನೆ, ಹೇಳ್ತಾನೆ, ನೀನು ಸೇದಿ ಬಿಸಾಡ್ತಾ ಇದ್ದ ಬೀಡಿಗಳನ್ನ ಎತ್ಕೊಂಡು ಮರೇನಲ್ಲಿ ಹೋಗಿ ಸೇದೋದನ್ನ ಕಲಿತೆ ನಾನು ಅಂತ. ಅಪ್ಪ ಗಾಬರಿ ಆಗ್ತಾನೆ, ಅವನ ಮುಖಕ್ಕೆ ರಪ್ಪನೆ ಹೊಡೆದ ಹಾಗೆ ಅವನಿಗನ್ಸತ್ತೆ. ಮನೆ ಅಂಗಳದಲ್ಲಿ ಈ ರಂಪಾಟ ನೋಡ್ತಾ ಇದ್ದ ಹೆಂಡತಿ ಮತ್ತು ಆ ಮಗಳಿಗೆ ಹೀಗೆ ಸಮಾಜ ಕೆಡ್ತಾ ಇರೋದು ಅಂತ ಮನಸ್ಸಿನಲ್ಲಿ ಅವ್ರು ಅಂದ್ಕೊಂಡಂತೆ ಮೂಕ ಸಾಕ್ಷಿಯಾಗಿ ನಿಂತಿರ್ತಾರೆ. ನೋಡಿ ಮಕ್ಕಳು ಅದಕ್ಕೆ ಹೇಳೋದು, ನಾವು ಹೇಳೋದನ್ನು ಕಲಿಯೋದಿಲ್ಲ, ನಾವು ಮಾಡೋದನ್ನು ನೋಡಿ ಕಲಿಯುತ್ತೆ. ವಿದ್ಯಾ ಗಾಯತ್ರಿಯವರ ಒಂದು ಸಣ್ಣ ಕಥೆ ಇದು. ಇದೇ ರೀತಿ ಇನ್ನಿಷ್ಟು ಕಥೆಗಳು ನಿಮಗಾಗಿ ಇಂದಿನ ಗಾನ ಭಜನಾ ಕಾರ್ಯಕ್ರಮದಲ್ಲಿ.

ಬನಾರಸ್ ಚಿತ್ರದ ಹಾಡಿದಾಗಿತ್ತು ಸಂಜಿತ್ ಹೆಗ್ಡೆ. ಸಂಗೀತ ರವೀಂದ್ರನಾಥ್ ಹಾಡಿದರು. ವಿ ರಾಘೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತದಲ್ಲಿ.

ನೋಡಿ, ನಮ್ಮ ಜೀವನದಲ್ಲಿ ನಾವು ಯಾರನ್ನಾದರೂ ಇಷ್ಟಪಟ್ಟರೆ, ಇಷ್ಟಪಟ್ಟರೆ ಅಂದರೆ ಕೇವಲ ನಾನು ಪ್ರೇಮದ ವಿಚಾರ ಮಾತಾಡ್ತಾ ಇಲ್ಲ, ಯಾರನ್ನಾದರೂ ನಾವು ಒಬ್ಬ ಆದರ್ಶ ವ್ಯಕ್ತಿ ಅಥವಾ ಇವರೇ ನಮ್ಮ ಆದರ್ಶ ಅಂತ ತಗೊಂಡ್ರೆ ಅವ್ರನ್ನ ಅನುಕರಿಸೋಕ್ಕೆ ಶುರು ಮಾಡ್ತೀವಿ. ಅದೊಬ್ಬ ನಟ ಇರಬಹುದು, ಗಾಯಕ ಇರಬಹುದು, ಒಬ್ಬ ನಾಯಕ ಇರಬಹುದು, ರಾಜಕೀಯವಾಗಲಿ ಆಗಿರಬಹುದು. ಆದರೆ ಒಂದು ಮಾತು ಹೇಳ್ತಾರೆ, ಅನುಕರಣೆ ಒಂದು ಶಾಪ ಅಂತೆ. ಯಾಕೆ ಗೊತ್ತಾ? ಒಬ್ರು ಕಾಲೇಜ್ನಲ್ಲಿ ಓದ್ತಾ ಇರ್ತಾರೆ, ಅಲ್ಲೊಬ್ಬ ಹುಡುಗ ಇರ್ತಾನೆ ಸುರೇಶ್ ಅಂತ, ಅವನು ಥೇಟ್ ಕಿಶೋರ್ ಕುಮಾರ್ ಅವ್ರ ಥರ ಹಾಡ್ತಾ ಇರ್ತಾನಂತೆ. ಅವನು ಹಾಡಿಲ್ಲದೆ ಯಾವುದೇ ಕಾರ್ಯಕ್ರಮ ಶುರುವಾಗೋದಿಲ್ಲ ಅವ್ರ ಕಾಲೇಜ್ನಲ್ಲಿ. ಅವನಿಗೆ ಕಿಶೋರ್ ಕುಮಾರೇ ಒಬ್ಬ ದೇವರು. ಕಡೆ ವರ್ಷದಲ್ಲಿದ್ದಾಗ ಒಂದು ಸಮಾರಂಭ ನಡೆಯುತ್ತೆ. ಆ ಹುಡುಗನಿಗೆ ಗೊತ್ತಿರಲ್ಲ, ಕಿಶೋರ್ ಕುಮಾರನ್ನೇ ಅತಿಥಿಯಾಗಿ ಕರೆದಿರ್ತಾರೆ, ಮುಖ್ಯ ಅತಿಥಿಯಾಗಿ. ಆತನಿಗೆ ಸ್ವರ್ಗಕ್ಕೆ ಮೂರೇ ಗೇಣು. ಆ ಕಾರ್ಯಕ್ರಮಕ್ಕೆ ನಾನು ಬರಬಹುದಾ ಅಂತ ಅವಕಾಶ ಕೇಳ್ಕೊಂಡು ಹೋಗ್ತಾನೆ ಪ್ರಾಂಶುಪಾಲರ ಹತ್ರ. ಅವರು ಅವಕಾಶ ಕೊಡ್ತಾರೆ. ಅವಕಾಶ ಸಿಕ್ತು, ನಾನು ಒಂದು ಹಾಡು ಹಾಡಬಹುದಾ ಅಂತ ಕೇಳ್ತಾನೆ ಕಿಶೋರ್ ಕುಮಾರ್ ಅವ್ರ ಮುಂದೆ. ಇದೊಂದು ನನ್ನ ಜೀವನದಲ್ಲಿ ಬಹಳ ದೊಡ್ಡ ಅವಕಾಶ ಸಿಕ್ಕಿದೆ, ಒಂದೇ ಒಂದು ಹಾಡು ಹಾಡಬಹುದಾ ಅಂತ ಕೇಳ್ತಾನೆ. ಅದಕ್ಕೂ ಅವಕಾಶ ಕೊಡ್ತಾರೆ. ಇನ್ನೇನು, ಆತ ತಪಸ್ಸಿನ ಹಾಗೆ ಹಾಡನ್ನು ಅಭ್ಯಾಸ ಮಾಡ್ತಾನೆ. ಯಾಕಂದರೆ ತನ್ನ ದೇವರ ಮುಂದೆ ಅವನು ಹಾಡಬೇಕಾಗತ್ತೆ ಸಮಾರಂಭದ ದಿನ. ಸಮಾರಂಭ ನಡೆಯುತ್ತೆ, ಏನಾಗುತ್ತೆ, ಆ ದೇವರು ಬರ್ತಾರಾ, ಈತನ ಹಾಡು ಕೇಳಿಸ್ಕೋತಾರ, ನೋಡೋಣ ಈ ಹಾಡಿನ ನಂತರ.

ಬಡವ ರಾಸ್ಕಲ್ ಚಿತ್ರದ ಹಾಡಿದಾಗಿತ್ತು. ವಾಸುಕಿ ವೈಭವ್ ಅವರು ಹಾಡಿದರು. ದಾರಿ ಧನಂಜಯ್ ಅವರ ಸಾಹಿತ್ಯ, ವಾಸುಕಿ ವೈಭವ್ ಅವರದ್ದೇ ಸಂಗೀತ ಈ ಹಾಡಿಗಿತ್ತು. ಆಗಲೇ ಹೇಳಿದ ಹಾಗೆ ಸುರೇಶ ಆ ಸಮಾರಂಭಕ್ಕೆ ಆತನ ಆರಾಧ್ಯ ದೈವ ಕಿಶೋರ್ ಕುಮಾರ್ ಅವರು ಬಂದಿರ್ತಾರೆ. 15 ದಿನಗಳ ಕಾಲ ಹಾಡಿ ಹಾಡಿ ತಪಸ್ಸನೆ ಮಾಡಿರ್ತಾನೆ, ಯಾಕಂದರೆ ಅವ್ರ ಮುಂದೆ ಹಾಡಬೇಕಾಗತ್ತೆ. ಸರಿ, ಕಾರ್ಯಕ್ರಮ ಶುರುವಾಗತ್ತೆ. ಎಲ್ಲರೂ ಮೈಯೆಲ್ಲ ಕಿವಿ ಮಾಡಿಕೊಂಡು ಕೇಳ್ತಾ ಇರ್ತಾರೆ. ಹಾಡ್ತಾನೆ ಹಾಡ್ತಾನೆ, ಎಷ್ಟು ಚೆನ್ನಾಗಿ ಹಾಡ್ದ ಅಂದರೆ, ಮುಂದೆ ಪರದೆ ಇದ್ದಿದ್ರೆ ಕಿಶೋರ್ ಕುಮಾರ್ ಹಾಡ್ತಿದ್ರೋ ಈತ ಹಾಡ್ತಿದ್ನೋ ಅಂತ ಎಲ್ರಿಗೂ ಒಂದು ರೀತಿ ಗೊಂದಲ ಆಗ್ತಿತ್ತು, ಅಷ್ಟು ಚೆನ್ನಾಗಿ ಹಾಡ್ದ. ಸರಿ, ಹಾಡು ಮುಗೀತು,

ರೀತಿ ಇನ್ನೂ 20 ವರ್ಷ 30 ವರ್ಷ ಹಾಡಿದ್ರು ಜನ ಏನಂತಾರೆ ಗೊತ್ತಾ, ಈತ ಥೇಟ್ ಕಿಶೋರ್ ಕುಮಾರ್ ಥರನೇ ಹಾಡ್ತಾನೆ ಅಂತಾರೆ ಹೊರತು ಈತ ನೀನು ಯಾವತ್ತೂ ಕಿಶೋರ್ ಕುಮಾರ್ ಆಗೋಕ್ಕಾಗೋದಿಲ್ಲ. ನೀನು ನನ್ನ ಕಾರ್ಬನ್ ಕಾಪಿ ಅಷ್ಟೇ, ನೀನು ಕಿಶೋರ್ ಕುಮಾರ್ ಥರ ಹಾಡ್ತೀಯ, ಆದರೆ ನೀನು ಸುರೇಶ ಆ ಥರ ಹಾಡು, ನನ್ನನ್ನು ತುಂಬ ನಕಲು ಮಾಡಬೇಡ, ಅದರಿಂದ ಏನು ಪ್ರಯೋಜನ? ನಿಜ ಅಲ್ವಾ? ಯಾವುದಾದ್ರೂ ಸರ್ಕಾರಿ ಕಚೇರಿಗೆ ಹೋಗಿ ಒಂದು ಅರ್ಜಿನ ಕೊಡಿ ಅಂತ ಕೇಳಿದ್ರೆ ಅವರು ಮೂಲ ಅರ್ಜಿನ ತಗೋತಾರೋ ಅಥವಾ ನಕಲನ್ನು ಸ್ವೀಕರಿಸ್ತಾರೋ? ಯಾರು ನಕಲನ್ನು ಸ್ವೀಕರಿಸಲ್ಲ. ಒಂದು ಸರ್ಕಾರಿ ಕಚೇರಿಯಲ್ಲೇ ನಕಲು ನಡೀತಿದ್ರೆ ಜಗತ್ತಿನಲ್ಲಿ ಹೇಗೆ ನಡೆಯುತ್ತೆ? ಅನುಕರಣೆ ಅದು ಎಂಥ ಶ್ರೇಷ್ಠ ಅನುಕರಣೆಯಾಗಲಿ, ಅದು ಕೇವಲ ನಕಲೆ. ಅಂದ ಮಾತ್ರಕ್ಕೆ ನಾವು ದೊಡ್ಡವರ ಜೀವನದಿಂದ ಏನು ಕಲಿಬಾರದು, ಗಮನಿಸಬಾರ್ದು ಅಂತಲ್ಲ. ಖಂಡಿತ ಅವರನ್ನು ನೋಡಿ ಬಹಳಷ್ಟು ಒಳ್ಳೆಯ ಸಂಗತಿಗಳನ್ನು, ಗುಣಗಳನ್ನು ಕಲಿಬೇಕು, ಅವರನ್ನು ಅನುಸರಿಸಬೇಕು, ಅನುಕರಿಸಬಾರ್ದು. ಯಶಸ್ವಿ ಜೀವನಕ್ಕೆ ಅನುಕರಣೆ ಒಂದು ಶಾಪ. ನಾವೆಷ್ಟೇ ಕಲಿತರೂ ನಮ್ಮ ತನವನ್ನು, ನಾವೆಷ್ಟೇ ಹೊಸದನ್ನು ಕಲಿತರೂ ನಮ್ಮ ತನವನ್ನು ನಾವು ಬಿಟ್ಕೊಡ್ಬಾರ್ದು.

ದೇವರ ಕಣ್ಣು ಚಿತ್ರದ ಹಾಡು ಇದಾಗಿತ್ತು. ಪಿ ಸುಶೀಲ್ ಅವರು ಹಾಡಿದ್ರು, ಚಿವುದೇ ಶಂಕರ್ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತದಲ್ಲಿ. ನೋಡಿ ಕದಿಬೇಕಂತೆ, ಮಾಡಿ ತಿಳಿಬೇಕಂತೆ, ಇದು ಹಿರಿಯರು ಹೇಳಿರುವಂತಹ ಒಂದು ಮಾತು. ನೋಡಿ, ಈ ಕಥೆನ ನೀವೆಲ್ಲ ಬಹುತೇಕ ಮಂದಿ ನೀವೆಲ್ಲ ಕೇಳಿರ್ತೀರ. ವಿಜ್ಞಾನಿ ಸರ್ ಸಿ ವಿ ರಾಮನ್ ಅವರು ಆಗ ಬೆಂಗಳೂರಿನಲ್ಲಿ ತಮ್ಮ ಒಂದು ಸಂಶೋಧನಾ ಕೇಂದ್ರನ ಸ್ಥಾಪಿಸ್ತಾ ಇದ್ರು. ಹಾಗಾಗಿ ಸಂಶೋಧಕರು ಬೇಕು ಅಂತ ಪತ್ರಿಕೆಗಳಲ್ಲಿ ಜಾಹೀರಾತನ್ನು ಕೊಟ್ಟಿದ್ರು. ಬಹಳಷ್ಟು ಮಂದಿ ಬಂದಿದ್ರು ಸಂದರ್ಶನಕ್ಕಾಗಿ. ಸರಿ, ಎಲ್ಲ ಅಭ್ಯರ್ಥಿಗಳನ್ನು, ನೂರಾರು ಅರ್ಜಿಗಳು ಬಂದಿದ್ವು, ಎಲ್ಲರನ್ನು ಕರೆಸ್ಕೊಂಡ್ರು ಸಂದರ್ಶನಕ್ಕೆ. ಸರಿ, ಎಷ್ಟೆಷ್ಟೋ ದೂರದಿಂದ ಬಂದಿದ್ರು, ಹಾಗಾಗಿ ಎಲ್ಲರಿಗೂ ಒಂದು ಏನಂತಾರೆ, ಅವರ ಖರ್ಚು ಎಷ್ಟಾಗುತ್ತೋ, ಬಂದು ಹೋಗುವಂತಹ ಖರ್ಚು, ಅದನ್ನು ಅವರೇ ಭರಿಸ್ತಾ ಇದ್ರು.

6 ಜನ ಅರ್ಜಿನಲ್ಲಿ, ಎಷ್ಟೊಂದು ನೂರಾರು ಅರ್ಜಿಗಳಲ್ಲಿ ಕೇವಲ 6 ಜನ ಆಯ್ಕೆ ಆಗಿದ್ದರು. ಅವರು 6 ಜನನ ಮಾತ್ರ ಕರ್ಕೊಂಡು ಮಿಕ್ಕಿದವ್ರಿಗೆ ಹೇಳಿದ್ರು, ನೀವ್ಯಾರು ಈ ಸತಿ ಆಯ್ಕೆ ಆಗಿಲ್ಲ, ಮುಂದಿನ ಬಾರಿ ನೋಡೋಣ ಅಂತ ಹೇಳಿ ಕಳಿಸ್ತಾರೆ. ಸರಿ, ಅವ್ರಿಗೆ ಆ ಭತ್ಯೆಯನ್ನು ಕೊಡ್ತಾರೆ, ಆ ದುಡ್ಡು ಏನಿತ್ತು ಇರುತ್ತೆ ಅವರ ಖರ್ಚು ಅದನ್ನು ಕೊಡ್ತಾರೆ. ಸರಿ, ಆದಿ ಸಂದರ್ಶನ ಮುಗಿಸಿ ಅವರು ಹೊರಡ್ತಾ ಇರ್ತಾರೆ. ಗೇಟಿಂದ ಹೊರಗಡೆ ಬರ್ತಾರೆ, ರಸ್ತೆ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದನ್ನು ಗಮನಿಸ್ತಾರೆ. ಇದೇ ವ್ಯಕ್ತಿ ಅಲ್ವಾ ಬೆಳಿಗ್ಗೆ ಸಂದರ್ಶನಕ್ಕೆ ಬಂದಿದ್ದು? ಆದರೆ ಈತ ಆಯ್ಕೆ ಆಗಿಲ್ವಲ್ಲ, ಬಹುಶಃ ಅವನು ಮತ್ತೊಮ್ಮೆ ಅವಕಾಶ ಕೊಡಿ ಅಂತ ಕೇಳೋಕೆ ನಿಂತಿರಬಹುದು ಅಂತ ಅಂದ್ಕೊಂಡು, ಮಗು ನೀನು ಸಂದರ್ಶನದಲ್ಲಿ ಆಯ್ಕೆ ಆಗಿಲ್ಲಪ್ಪ, ಮುಂದಿನ ಸರಿ ಚೆನ್ನಾಗಿ ಓದ್ಕೊಂಡು ಬಾ, ನೋಡೋಣ ಅಂತ ಹೇಳ್ತಾರೆ. ಆಗ ಆತ ಹೇಳ್ತಾನೆ, ಸರ್ ನಾನು ಅದಕ್ಕಾಗಿ ನಿಂತಿಲ್ಲ, ನಾನು ಆಯ್ಕೆ ಆಗಿಲ್ಲ ಅಂತ ನನಗೆ ಗೊತ್ತು, ಆದರೆ ನಿಮ್ಮ ಆಫೀಸ್ನಲ್ಲಿ ನನಗೆ ಭತ್ಯೆ ಕೊಟ್ಟಿದ್ದಾರೆ, 7 ರೂಪಾಯಿ ಹೆಚ್ಚಾಗಿ ಕೊಟ್ಟಿದ್ದಾರೆ. ನಾನು ಊರಿಗೆ ಹೋಗೋಕ್ಕೆ ಇಷ್ಟು ಸಾಕು, 7 ರೂಪಾಯಿ ಹೆಚ್ಚಾಗಿ ಕೊಟ್ಟಿದ್ದಾರೆ, ಹಾಗಾಗಿ ಅದನ್ನು ವಾಪಸ್ ಕೊಡೋಕೆ ಹೋದೆ. ಅವರು ಈಗ ಆಫೀಸ್ ಮುಚ್ಚಲಾಗಿದೆ, ಪರವಾಗಿಲ್ಲ ಇಟ್ಕೊ ಅಂತ ಹೇಳಿದ್ರು. ಆದರೆ ನನಗೆ ಈ ಹಣ ಬೇಡ ಸರ್, ಯಾಕಂದರೆ ಇದು ನನ್ನದಲ್ಲ ಅಂತ ಹೇಳ್ತಾನೆ. ಆಯಿತು ಸರಿ, ಹಾಗಿದ್ರೆ 6 ರೂಪಾಯಿ ಕೊಡು ನನಗೆ ಅಂತ ತಗೊಂಡು ಅವರು ತಮ್ಮ ಜೇಬಿಗೆ ಹಾಕ್ಕೊಂಡು ಮುಂದೆ ಹೋಗ್ತಾರೆ. 2 ಹೆಜ್ಜೆ ಮುಂದೆ ಹೋದ್ಮೇಲೆ ಮತ್ತೆ ತಿರುಗಿ ನೋಡ್ತಾರೆ ಆ ಹುಡುಗನ. ಇಲ್ಲಿ ನೋಡು, ನಾಳೆ ಬೆಳಗ್ಗೆ 10 ಗಂಟೆಗೆ ಬಂದನ್ನು ಕಾಣು ಅಂತ ಹೇಳ್ತಾರೆ. ಆತನಿಗೇನು ತೋಚಲಿಲ್ಲ. ಸರಿ, ಮತ್ತೆ ಮರುದಿನ ಅವರ ಕೊಠಡಿಗೆ ಹೋಗ್ತಾನೆ. ಆಗ ಹೇಳ್ತಾರೆ, ಮಗು ನೀನು ಭೌತಶಾಸ್ತ್ರದ ಪರೀಕ್ಷೆಯಲ್ಲಿ ಅನುತ್ತೀರ್ಣ ಆಗಿದೆಯಾ, ಆದರೆ ಜೀವನದ ಪ್ರಾಮಾಣಿಕತೆಯ ಪರೀಕ್ಷೆಯಲ್ಲಿ ಜಯಶಾಲಿಯಾಗಿದೆಯಾ, ಅದೇ ಮುಖ್ಯ. ನಾನು ನಿನಗಾಗಿ ಇನ್ನೊಂದು ಹುದ್ದೆನ ಸೃಷ್ಟಿ ಮಾಡಿದ್ದೀನಿ, ತಗೋ ನೀನು ಬಂದು ಸೇರ್ಕೋ ಅಂತ ಆತನಿಗೆ ಆರ್ಡರ್ ಕೊಡ್ತಾರೆ. ಆತನ ಜೀವನನ ಬದಲಿಸಿದಂತಹ 7 ರೂಪಾಯಿಗಳು. ಅದಕ್ಕೆ ಹೇಳೋದು, ಯಾವಾಗಲೂ ಪ್ರಾಮಾಣಿಕರಾಗಿರಬೇಕು. ಅಂದರೆ ನಮಗೆ ಮುಂದೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು ಪ್ರಾಮಾಣಿಕತೆ ಇರಬಾರ್ದು. ಪ್ರಾಮಾಣಿಕತೆ ನಮ್ಮ ಆಲೋಚನಾ ಶಕ್ತಿನ, ಜೀವನದ ಗತಿಯನ್ನೇ ಬದಲಿಸುತ್ತೆ.

ನಡುವೆ ಅಂತರವಿರಲಿ ಚಿತ್ರದ ಹಾಡು ಸಂಜಿತ್ ಹೆಗಡೆಯವರು ಹಾಡಿದರು. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಮಣಿಕಾಂತ್ ಕದ್ರಿ ಅವರ ಸಂಗೀತದಲ್ಲಿ. ಸಣ್ಣ ಕಥೆಗಳ ಜೊತೆ ಕಾರ್ಯಕ್ರಮ ನಡೀತಾ ಇದೆ, ಒಳ್ಳೊಳ್ಳೆ ಹಾಡುಗಳ ಜೊತೆ. ಒಬ್ಬ ಮನುಷ್ಯ ನೋಡಿ, ಒಂದು ಸಣ್ಣ ಸಣ್ಣ ವಸ್ತುಗಳಿಂದ ನಾವು ಹೇಗೆಲ್ಲ ನಮ್ಮ ಜೀವನದ ಪಾಠಗಳನ್ನು ಕಲಿಯಬಹುದು ಅನ್ನೋಕ್ಕೆ ಒಂದು ಉದಾಹರಣೆ. ಒಬ್ಬ ಮನುಷ್ಯ ಒಳ್ಳೆ ಪೆನ್ಸಿಲ್ಗಳನ್ನು ತಯಾರು ಮಾಡ್ತಾ ಇದ್ದ. ಒಳ್ಳೆ ಇಂಗಾಲದ ಪುಡಿಯನ್ನು ತಂದು ಕಡ್ಡಿ ಮಾಡಿ ಮೆದುವಾದ ಮರದ ಮಧ್ಯ ಸೇರಿಸಿ ಅಂಟ್ ಹಾಕಿ ಅದರ ಮೇಲ್ಮೈಯನ್ನು ಬಣ್ಣ ಬಣ್ಣಗಳಿಂದ ಅಲಂಕರಿಸಿ ಪಾಲಿಷ್ ಹಾಕಿ ತನ್ನ ಕಂಪನಿಯ ಹೆಸರನ್ನು ಮುದ್ರಿಸಿ ಪೆಟ್ಟಿಗೆಯೊಳಗೆ ಜೋಡಿಸಿ ಅದನ್ನಿಟ್ಟು ಮಾರಕ್ಕೆ ಕಳಿಸ್ತಾ ಇದ್ದ. ಒಂದಿನ ಆತ ಒಂದು ಪೆನ್ಸಿಲ್ನ ಕೈಯಲ್ಲಿ ಹಿಡ್ಕೊಂಡು ಅದನ್ನೇ ನೋಡ್ತಾ ಮಾತಾಡ್ದ. ನನ್ನ ಪ್ರೀತಿಯ ಮುದ್ದಿನ ಪೆನ್ಸಿಲ್, ನೀನಿವತ್ತು ಮಾರುಕಟ್ಟೆಗೆ ಹೋಗ್ತಾ ಇದೆಯಾ? ನಾನು ಹೇಳಿದ 5 ಮಾತುಗಳನ್ನು ನೀನು ಪಾಲಿಸಿದ್ರೆ ನೀನು ಅತ್ಯಂತ ಶ್ರೇಷ್ಠ ಪೆನ್ಸಿಲ್ ಆಗಬಲ್ಲೆ, ನಡೆಸ್ತೀಯಾ ಅಂತ. ಸೀಸದ ಕಡ್ಡಿ ಕನ್ನಡದಲ್ಲಿ, ಅಚ್ಚ ಕನ್ನಡದ ಸೀಸದ ಕಡ್ಡಿ ಆಗಬಲ್ಲೆ, ನಡೆಸ್ತೀಯ. ಆಗ ಸೀಸದ ಕಡ್ಡಿ ಹೇಳುತ್ತೆ, ನೀನು ನನ್ನ ಸೃಷ್ಟಿಕರ್ತ, ನೀನು ನನ್ನ ಸೃಷ್ಟಿ ಮಾಡಿರೋದು, ಖಂಡಿತ ನೀನು ಹೇಳಿದ ಹಾಗೆ ಕೇಳ್ತೇನೆ ಅಂತ. ಸರಿ ಕೇಳು ಈ ಮಾತುಗಳನ್ನು ಅಂತ ಹೇಳ್ತಾನೆ. ಯಾವುದು ಆ ಮಾತುಗಳು ಕೇಳೋಣ ಈ ಹಾಡಿನ ನಂತರ.

ಇಷ್ಟೊತ್ತು ನೀವು ಕೇಳಿದಂಥ ಹಾಡು ಒಲವೇ ಮಂದಾರ ಚಿತ್ರದ್ದು. ಹರ್ಷ ಅವರು ಹಾಡಿದರು, ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತದಲ್ಲಿ. ಆಗಲೇ ಹೇಳಿದೆ, ಒಬ್ಬ ವ್ಯಕ್ತಿ ಪೆನ್ಸಿಲ್ ತಯಾರಿಕೆ, ಸೀಸದ ಕಡ್ಡಿ ಕಾರ್ಖಾನೆಯ ಮಾಲೀಕ, ಸೀಸದ ಕಡ್ಡಿಯನ್ನು ಕೈಯಲ್ಲಿ ಹಿಡ್ಕೊಂಡು, ನಾನು ನಿನಗೊಂದು ಐದು ಮಾತು ಹೇಳ್ತೀನಿ, ಅದನ್ನು ಕೇಳು, ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಯಾವುದದು ಐದು ಮಾತು ಅಂತ ನೋಡೋದಾದರೆ, ಆತ ಹೇಳೋ ಮೊದಲನೇ ಮಾತು, ನೋಡು ಸೀಸದ ಕಡ್ಡಿ, ನೀನೇನಾಗಿ ಏನೂ ಮಾಡೋಕ್ಕಾಗಲ್ಲ. ಯಾರೋ ಒಬ್ಬ ಸೃಜನಶೀಲ ವ್ಯಕ್ತಿ ಕೈಯಲ್ಲಿ ಸೇರಿದಾಗ ಮಾತ್ರ ನೀನು ಒಳ್ಳೆ ಕೆಲಸ ಮಾಡೋಕ್ಕಾಗುತ್ತೆ. ನೀನೊಂದು ಉಪಕರಣ ಮಾತ್ರ ಅನ್ನೋದನ್ನು ಮರಿಬೇಡ ಅಂತ ಹೇಳ್ತಾನೆ. ಮುಂದೆ ಎರಡನೇ ಮಾತು, ನಿನ್ನನ್ನು ಆಗಾಗ ಜನ ಕೆತ್ತುತ್ತಾರೆ, ಹೆರಿತಾರೆ, ಬೇಜಾರು ಮಾಡ್ಕೋಬೇಡ. ಅದೆಲ್ಲ ನೀನು ಚೂಪಾಗಿ ಚೆನ್ನಾಗಿ ಬರೀಲಿ ಅಂತ ಅಷ್ಟೇ ಹೊರತು ನಿನಗೆ ಕೆಟ್ಟದಾಗಲಿ ಅಂತಲ್ಲ. ಇನ್ನು ಮೂರನೇ ಮಾತು ಹೀಗಿದೆ, ಎಲ್ಲೇ ತಪ್ಪಾಗಿ ಬರೀತೇನೋ ಅನ್ನೋ ಭಯದಿಂದ ಬರೆಯೋದನ್ನು ಬಿಡಬೇಡ, ನೀನೇನು ಬರೆದ್ರೂ ಅದನ್ನು ಅಳಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾನೆ. ಇನ್ನು ನಾಲ್ಕನೇ ಮಾತು, ನಿನ್ನಲ್ಲಿರೋ ಅತಿ ಮುಖ್ಯವಾದ ಭಾಗ ಅಂದರೆ ನೀನು ಒಳಗಿರೋದು, ಆ ಸೀಸ ಹೊರಗಿನ ಮರ ಅಲ್ಲ, ಅದನ್ನು ಚೆನ್ನಾಗಿ ಕಾಪಾಡ್ಕೊ, ಅದರಿಂದನೇ ನಿನಗೆ ಬೆಲೆ ಅಂತ ಹೇಳ್ತಾನೆ. ಇನ್ನು ಕೊನೆ ಮಾತು, ನೀನು ಯಾವ ಸ್ಥಳದಲ್ಲಿ ಬೇಕಾದಿರಬಹುದು, ಎಲ್ಲಿ ಯಾವ ಸ್ಥಳದ ಮೇಲೆ ಬರಿಬೇಕಾಗುತ್ತೋ ಗೊತ್ತಾಗಲ್ಲ, ಯಾವುದೇ ಜಾಗದಲ್ಲಿ ಬರೆಯೋ ಅವಕಾಶ ದೊರೆತರೂ ಸಹ ಬೇಜಾರಿಲ್ಲದೆ ಚೆನ್ನಾಗಿ ಸ್ಪಷ್ಟವಾಗಿ ನಿನ್ನ ಗುರುತನ್ನು ಮೂಡಿಸ್ಕೋ ಅಂತ. ಸರಿ, ಪೆನ್ಸಿಲ್ ತಲೆಯಲ್ಲಾಡಿಸಿ ಒಪ್ಪಿಕೊಂಡು ಪೆಟ್ಟಿಗೆಯೊಳಗೆ ಸೇರಿಕೊಳ್ಳುತ್ತೆ. ಈಗ ಪೆನ್ಸಿಲ್ಗೆ ಅದರ ಸೃಷ್ಟಿಕರ್ತ ಹೇಳಿದ ಮಾತುಗಳನ್ನೇ ನಮ್ಮ ಜೀವನದಲ್ಲಿ ನಾವು ಅನ್ವಯಿಸ್ಕೊಂಡು ಸ್ವಲ್ಪ ನೋಡೋದಾದರೆ, ಸೃಷ್ಟಿಕರ್ತ ನಮ್ಗೆ ಹೀಗೆ ಹೇಳ್ತಾನೆ, ನಾನು ಮಾಡಿದೆ ಅನ್ನೋ ಅಹಂಕಾರ ಬೇಡ, ನಾನಾಗಿಯೇ ಏನು ಅಂದರೆ ನೀನಾಗಿಯೇ ಏನು ಮಾಡೋಕ್ಕಾಗಲ್ಲ, ಭಗವಂತನ ಕೈಯಲ್ಲಿನ ಒಂದು ಉಪಕರಣ ಅಷ್ಟೇ ನಾವು. ಇನ್ನು ಎರಡನೇದು, ಬದುಕಿನಲ್ಲಿ ಆಗಾಗ ನಮಗೆ ಕಷ್ಟ ದುಃಖಗಳ ಹೊಡೆತ ಬೀಳ್ತಾ ಇರುತ್ತೆ, ಅದು ನಮ್ಮ ಶಿಕ್ಷೆಗಲ್ಲ, ಒಳ್ಳೆಯದಕ್ಕಾಗಿ ಅನ್ಕೋಬೇಕಂತೆ. ನಮ್ಮಿಂದ ಎಲ್ಲಿ ತಪ್ಪಾಗಿಬಿಡುತ್ತೋ, ಜನ ನಮ್ಮ ಬಗ್ಗೆ ಏನು ಅನ್ಕೋತಾರೋ ಅಂತ ಹಿಂಜರಿಕೆ ಬೇಡುವಂತೆ, ತಪ್ಪಾದರೆ ಅದನ್ನು ಕಾಲ ಸರಿಪಡಿಸುತ್ತಂತೆ. ಇನ್ನು ನಾಲ್ಕನೇದು, ನಮ್ಮಲ್ಲಿರೋ ಅತ್ಯಂತ ಶ್ರೇಷ್ಠ ಶಕ್ತಿ ನಮ್ಮ ಆತ್ಮಶಕ್ತಿ ಅಂತೆ. ಇನ್ನು ಐದನೇದು, ನಾವು ಎಲ್ಲಿ ಯಾವಾಗ ಹೇಗೆ ಕೆಲಸ ಮಾಡಬೇಕಾಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಕೆಲಸ ದೊಡ್ಡದಿರಲಿ ಸಣ್ಣದಿರಲಿ, ಸುಲಭ ಇರಲಿ ಕಷ್ಟ ಇರಲಿ, ನಮ್ಮ ಸ್ಪಷ್ಟ ಹೆಜ್ಜೆ ಗುರುತುಗಳನ್ನು ಮೂಡಿಸೋಣ, ಪ್ರಾಮಾಣಿಕತೆಯಿಂದ ಇರೋಣ. ನೋಡಿ, ಸೃಷ್ಟಿಕರ್ತ ಹೇಳಿ ಕಳಿಸಿದ ಈ ಐದು ಮಾತುಗಳನ್ನು ನಾವು ಪಾಲಿಸಿದ್ರೆ ನಾವು ಒಬ್ಬ ಉತ್ತಮ ವ್ಯಕ್ತಿಯಾಗೋದರಲ್ಲಿ ಸಂದೇಹ ಇಲ್ಲ. ಇದು ಪೆನ್ಸಿಲ್ ನಮಗೆ ನೀಡುವ ಅತ್ಯುತ್ತಮವಾದ ಸಂದೇಶ.

ಸೂರಜ್ ಸಂತೋಷ್ ಅವರು ಹಾಡಿದ್ರು ಈ ಹಾಡನ್ನು. ಆನಂದ್ ಜಿ ಕೆ ಅವರ ಸಾಹಿತ್ಯ, ನೋಬಿನ್ ಪಾಲ್ ಅವರ ಸಂಗೀತದಲ್ಲಿ. ಟೈಟಲ್ ಬೇಕಾ ಚಿತ್ರದ? ಸಮಯ ಇನ್ನೇನು 6:40 ಆಗ್ತಾ ಇದೆ. ಇಷ್ಟು ಹೊತ್ತು ಕಥೆಗಳನ್ನು, ಸಣ್ಣ ಕಥೆಗಳನ್ನು, ನಮ್ಮ ಜೀವನಕ್ಕೆ ಒಂದು ಅತ್ಯುತ್ತಮ ಮೌಲ್ಯವನ್ನು ತಂದುಕೊಡುವಂತಹ ಸಣ್ಣ ಕಥೆಗಳನ್ನು ಕೇಳಿದ್ರಿ. ಇನ್ನು 7 ನಂತರ ಒಂದು ಘಟನೆ ಅದು. ಇದು ನಿಜ ಜೀವನದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿಯ ನಿಜ ಜೀವನದಲ್ಲಿ ನಡೆದಂತಹ ಒಂದು ಘಟನೆ. ಖಂಡಿತ ಅದನ್ನು ನಾವೆಲ್ಲ ಒಂದು ಆದರ್ಶವಾಗಿ ಇಟ್ಕೋಬೇಕು. ಯಾವುದ ಘಟನೆ ನೋಡೋಣ 7 ನಂತರ. ಕಾಯ್ತಾ ಇರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶ. ನಾಳೆ ಕಾನೂನು ತಜ್ಞರೊಂದಿಗೆ ಸರ್ಕಾರ ಸಭೆ. ಸರ್ಕಾರಿ ನೌಕರರೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಸಂವಾದ. 250,000 ನೌಕರರು ಭಾಗಿ. ಬಿಡದಿ ಟೌನ್ಶಿಪ್ ಯೋಜನೆಗೆ ಬೈರಮಂಗಲ ಕಂಚುಗಾರನಹಳ್ಳಿಯಲ್ಲಿ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸುವಂತೆ ಸರ್ಕಾರಕ್ಕೆ ರೈತರ ಮನವಿ. ನಿರಂತರ ಒತ್ತಡದಿಂದ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ. ಸರ್ಕಾರದ ವಿರುದ್ದ ಬಸವರಾಜ ಹೊರಟ್ಟಿ ಅಸಮಾಧಾನ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು. ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ನಿರ್ಧಾರ. ವಾರ್ತೆಗಳ ವಿವರ. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿಹಿಡಿದಿದೆ. ನಾಳೆಯಿಂದ ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ಹರಿಸಬೇಕು ಎಂದು ನಿರ್ದೇಶನ ನೀಡಿದೆ. 15 ದಿನಗಳಲ್ಲಿ 15.50 ಟಿಎಂಸಿ ನೀರು ಹರಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ. 36 ಟಿಎಂಸಿ ನೀರು ಹರಿಸಬೇಕು ಎಂದು ತಮಿಳುನಾಡು ಪಟ್ಟು ಹಿಡಿದಿತ್ತು. ಸಿಡಬ್ಲ್ಯೂಆರ್ಸಿಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯದ ರೈತರನ್ನು ರಕ್ಷಿಸುವುದು ತಮ್ಮ ಕರ್ತವ್ಯ ಎಂದು ತಿಳಿಸಿದ್ದಾರೆ. ನದಿಯ ಒಳಹರಿವಿನ ಮೇಲೆ ನಿಕಟವಾಗಿ ನಿಗಾ ಇಡಲಾಗಿತ್ತು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಿಡಬ್ಲ್ಯೂಎಂಎ ಆದೇಶದ ವಿರುದ್ದ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು, ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರು, ಹಿರಿಯ ವಕೀಲರು ಮತ್ತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸರ್ಕಾರಿ ನೌಕರರೊಂದಿಗಿನ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಸ್ಐಆರ್ನಲ್ಲಿ 1 ಕೋಟಿಗೂ ಹೆಚ್ಚು ಮತದಾರರನ್ನು ತೆಗೆದುಹಾಕಲಾಗುತ್ತಿದ್ದು, ಪರಿಶಿಷ್ಟರು, ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ವರ್ಗದವರ ಹೆಸರುಗಳನ್ನು ಅಳಿಸಿಹಾಕಲಾಗುತ್ತಿದೆ. ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಅಧಿವೇಶನ ಹಾಗೂ ಎಸ್ಐಆರ್ ಬಳಿಕ 3 ತಿಂಗಳಿಗೊಮ್ಮೆ ಇಂತಹ ಸಭೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಹೇಳಿದ್ದಾರೆ. ವಿಬಿಜಿ ಗ್ರಾಮ್ಜಿ ಯೋಜನೆಯಲ್ಲಿ ಜನರ ವೈಯಕ್ತಿಕ ಅನುಕೂಲದ ಕಾಮಗಾರಿಗಳಿಗೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ತಿಂಗಳೊಳಗೆ ಭಾರತ ಜೋಡೋ ಸಂಘಗಳ ನೋಂದಣಿ ಸದಸ್ಯತ್ವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ಇಂದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ನಡೆದ ಸರ್ಕಾರಿ ನೌಕರರ ವಿಡಿಯೋ ಸಂವಾದವು ರಾಜ್ಯದ 750 ಸ್ಥಳಗಳಿಂದ ನಡೆಯಿತು. ಒಟ್ಟು 250,000 ಅಧಿಕಾರಿಗಳು ಹಾಗೂ ನೌಕರರು ಭಾಗಿಯಾಗಿದ್ದರು. ಬೆಳದಿ ಟೌನ್ಶಿಪ್ ಯೋಜನೆಗೆ ಬೈರಮಂಗಲ ಕಂಚುಗಾರನಹಳ್ಳಿಯಲ್ಲಿ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಬೇಕು ಎಂದು ಈ ಗ್ರಾಮಗಳ ರೈತರ ನಿಯೋಗ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು. ರೆಡ್ ಝೋನ್ನಿಂದ ಮುಕ್ತಿ ಬೇಕಾಗಿದೆ. ಬೆಳದಿ ಟೌನ್ಶಿಪ್ಗೆ ಭೂಮಿ ನೀಡಲು ಸಿದ್ದರು ಇರುವುದಾಗಿ

0: ತಿಳಿಸಿದ್ದಾರೆ. ಕೂಡಲೇ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ರೈತರ ಹಿತ ಕಾಪಾಡುವ ಮನಸ್ಸು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಇದ್ದಿದ್ದರೆ ರೆಡ್ ಜೋನ್ ಮಾಡುತ್ತಿರಲಿಲ್ಲ ಎಂದು ರೈತ ಹರೀಶ್ ರೆಡ್ಡಿ ತಿಳಿಸಿದ್ದಾರೆ. ವೃಷಭಾವತಿ ಕೊಳಚೆ ನೀರಿನಿಂದ ವ್ಯವಸಾಯ ಕಷ್ಟವಾಗಿದ್ದು ತೆಂಗಿನ ತೋಟಗಳಲ್ಲಿ ಇಳುವರಿ ಬರುತ್ತಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಬಿಡದಿ ಟೌನ್ಶಿಪ್ಗೆ ಭೂಮಿ ನೀಡಿ ಯೋಜನೆಯಲ್ಲಿ ಅಭಿವೃದ್ಧಿಪಡಿಸಿದ ಭೂಮಿ ಪಡೆದು ಯೋಜನೆಯ ಪಾಲುದಾರರಾಗಿ ಭೈರಮಂಗಲ ಗ್ರಾಮದ ಸುನಿಲ್ ಎಂಬುವರು ಮುಖ್ಯಮಂತ್ರಿಗೆ ಮನವರಿಕೆ ಮಾಡಿದ್ದಾರೆ. ನಿರಂತರ ಒತ್ತಡ ಬಂದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಲವಂತವಾಗಿ ರಾಜೀನಾಮೆ ನೀಡಬೇಕಾಯಿತು ಎಂದು ಮಾಜಿ ಸಭಾಪತಿ ಬಸವರಾಜ ಹೊರಟ್ಟಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯೋಜಿಸಿದ ದಿನದಂದು ರಾಜೀನಾಮೆ ನೀಡಲು ಅವಕಾಶ ನೀಡಿಲ್ಲ ಎಂದು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಮ್ಮ ರಾಜೀನಾಮೆಗೆ ಸಂಬಂಧಿಸಿದ ಎಲ್ಲಾ ವಿವರಗಳನ್ನು ರಾಜ್ಯಪಾಲರಿಗೆ ತಿಳಿಸಲಾಗಿದೆ. ರಾಜ್ಯ ಸರ್ಕಾರದ ಈ ಬೆಳವಣಿಗೆಯಿಂದ ತಮಗೆ ನೋವುಂಟಾಗಿದೆ ಎಂದು ಹೇಳಿದ್ದಾರೆ. ಮಳೆ ಕೊರತೆಯಿಂದ ತೀವ್ರ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿರುವಂತಹ ಕೋಲಾರ ಜಿಲ್ಲೆಯಲ್ಲಿ ತುರ್ತು ಸಂದರ್ಭದಲ್ಲಿ ಕುಡಿಯುವ ನೀರು ಮತ್ತು ಮೇವು ಪ್ರಮುಖ ಆದ್ಯತೆಯಾಗಿದ್ದು, ತಕ್ಷಣವೇ ಕ್ರಿಯಾಯೋಜನೆ ರೂಪಿಸಿ ನೀರು ಪೂರೈಸಲು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ 154 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿರುವಂತಹ 1523 ಗ್ರಾಮಗಳು ಹಾಗೂ 1953 ಜಲವಸತಿ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಪೂರೈಕೆಗೆ ಕ್ರಮ ವಹಿಸುವಂತೆ ಅವರು ನಿರ್ದೇಶನ ನೀಡಿದ್ದಾರೆ. ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ವಿಳಂಬ ಮಾಡದಂತೆ ಜವಾಬ್ದಾರಿಯಿಂದ ನಿರ್ವಹಿಸಬೇಕು ಎಂದು ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಒಂದು ವೇಳೆ ಕರ್ತವ್ಯ ಲೋಪ ಎಸಗಿದರೆ ಅಂತಹ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬಿ ನಾಗೇಂದ್ರ ಸಚಿವರಾಗಿ ಇರುವವರೆಗೆ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರೊಂದಿಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ನಾಗೇಂದ್ರ ರಾಜೀನಾಮೆಯನ್ನು ಪಡೆಯುವಂತೆ ಆಗ್ರಹಿಸಿದ್ದಾರೆ. ನಾಗೇಂದ್ರ ಇನ್ನೂ ಹಲವಾರು ಪ್ರಕರಣಗಳನ್ನು ಎದುರಿಸುತ್ತಿದ್ದು ಅವರನ್ನು ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿದ್ದಾರೆ. ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಒತ್ತು ನೀಡುವಂತೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರಿಗೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ನೇತೃತ್ವದ ಸಂಸದರ ನಿಯೋಗ ನವದೆಹಲಿಯಲ್ಲಿ ಇಂದು ಮನವಿ ಮಾಡಿದೆ. ಪ್ರಧಾನಮಂತ್ರಿ ಜನವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ಒಳಪಡುವ ಹರಪನಹಳ್ಳಿ ತಾಲೂಕಿನಲ್ಲಿ ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲು ಅಗತ್ಯ ಅನುದಾನ ಮತ್ತು ಮಂಜೂರಾತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಅಂತರವನ್ನು ಕಡಿಮೆ ಮಾಡಿ ಶಿಕ್ಷಣ ಮತ್ತು ಆರೋಗ್ಯ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸುವ ಮೂಲಕ ಈ ಭಾಗದ ಜನರಿಗೆ ಮತ್ತಷ್ಟು ಉತ್ತಮ ಸೌಲಭ್ಯ ಮತ್ತು ಅವಕಾಶಗಳನ್ನು ಕಲ್ಪಿಸುವುದು ತಮ್ಮ ಆದ್ಯತೆಯಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ನಿಯೋಗದಲ್ಲಿ ಸಂಸದರಾದಂತಹ ರಾಧಾಕೃಷ್ಣ ಸಾಗರ್ ಖಂಡ್ರೆ, ಜಿ ಕುಮಾರ್ ನಾಯಕ್, ಕೆ ರಾಜಶೇಖರ್ ಹಿಟ್ನಾಳ್ ಮತ್ತು ಇ ತುಕಾರಾಮ್ ಇದ್ದರು. ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬಿಜೆಪಿ ವತಿಯಿಂದ ಬಾಗಲಕೋಟೆ ನಗರದಲ್ಲಿ ಭವ್ಯ ತಿರಂಗ ಯಾತ್ರೆ ಜರುಗಿತು. ಬೇಳೂರು ಅಜ್ಜನ ದೇಗುಲದಿಂದ ಆರಂಭವಾದ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಮಾಜಿ ಶಾಸಕ ವೀರಣ ಚರಂತಿ ಮಠ, ಹರ್ ಘರ್ ತಿರಂಗ ಅಭಿಯಾನವು ಭಾರತೀಯ ಅಸ್ಮಿತೆಯ ಪ್ರತೀಕವಾಗಿದೆ. ದೇಶದ ಏಕತೆ, ಅಖಂಡತೆ ಮತ್ತು ರಾಷ್ಟ್ರಭಕ್ತಿಯ ಸಂದೇಶವನ್ನು ಸಾರುವ ತಿರಂಗವನ್ನು ಪ್ರತಿಯೊಬ್ಬರೂ ಗೌರವಿಸಬೇಕು ಎಂದು ಕರೆ ನೀಡಿದರು. ಸುಮಾರು 500 ಮೀಟರ್ ಉದ್ದದ ರಾಷ್ಟ್ರಧ್ವಜವನ್ನು ಹಿಡಿದು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಮಾಜಿ ಸೈನಿಕರು, ಸಾರ್ವಜನಿಕರು ಹಾಗೂ ಬಿಜೆಪಿ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಹೋಟೆಲ್ ಮಾಲೀಕರು ಪ್ರಚಾರಕ್ಕೆ ನೀಡುವಷ್ಟೇ ಪ್ರಾಮುಖ್ಯತೆಯನ್ನು ಆಹಾರ ತಯಾರಿಸಲು ನೀಡಬೇಕು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳ ದಾಳಿ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಹೋಟೆಲ್ಗಳ ಮೇಲೆ ಕ್ರಮ ಕೈಗೊಳ್ಳುವುದು ಸರ್ಕಾರದ ಉದ್ದೇಶವಾಗಿರಲಿಲ್ಲ, ಹೋಟೆಲ್ ಮಾಲೀಕರಲ್ಲಿ ಮತ್ತು ಗ್ರಾಹಕರಲ್ಲಿ ಅರಿವು ಮೂಡಿಸುವುದು ಉದ್ದೇಶವಾಗಿತ್ತು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಶಾಸಕ ತನ್ವೀರ್ ಸೇಠ್ ಅವರಿಗೆ ಸಂಪುಟದಲ್ಲಿ ಸ್ಥಾನ ತಪ್ಪಿರುವ ಕುರಿತು ಮಾತನಾಡಿದ ಖಾದರ್, ಮುಂಬರುವ ದಿನಗಳಲ್ಲಿ ತನ್ವೀರ್ ಸೇಠ್ ಅವರಿಗೆ ಉತ್ತಮ ಅವಕಾಶ ದೊರೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಪ್ರಸಿದ್ಧ ವಾಣಿವಿಲಾಸ ಸಾಗರ ಮತ್ತು ಗಾಯತ್ರಿ ಜಲಾಶಯಗಳಿಗೆ ನಾಳೆಯಿಂದ ಇದೇ 16ರವರೆಗೆ ಸಾರ್ವಜನಿಕ ಪ್ರವೇಶವನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ. ಅಣೆಕಟ್ಟು ಸುರಕ್ಷತಾ ಕಾಯ್ದೆ 2021 ಅನ್ವಯ ಈ ಎರಡೂ ಜಲಾಶಯಗಳ ಸಮಗ್ರ ಸುರಕ್ಷತಾ ಮೌಲ್ಯಮಾಪನಕ್ಕಾಗಿ

0: ಸ್ವತಂತ್ರ ತಜ್ಞರ ಸಮಿತಿ ಭೇಟಿ ನೀಡುತ್ತಿದೆ. ತಜ್ಞರ ತಂಡವು ಜಲಾಶಯಗಳ ಸುರಕ್ಷತೆಯ ಕುರಿತು ಪರಿಶೀಲನೆ ನಡೆಸಲಿದ್ದು, ಇದೇ ಸಮಯದಲ್ಲಿ ಕೆಲವು ತುರ್ತು ಸುರಕ್ಷತಾ ಕಾಮಗಾರಿಗಳನ್ನು ಕೂಡ ಕೈಗೆತ್ತಿಕೊಳ್ಳಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಜಲಾಶಯ ವೀಕ್ಷಣೆಗೆ ಪ್ರವೇಶ ಬಂದ್ ನಿರ್ಬಂಧಿಸಲಾಗಿದೆ. ಬೆಂಗಳೂರಿನ ಜೈನ್ ಡೀಮ್ಡ್ ವಿಶ್ವವಿದ್ಯಾಲಯದ ಡಿಸೈನ್, ಮೀಡಿಯಾ ಮತ್ತು ಸೃಜನಶೀಲ ಕಲೆಗಳ ಶಾಲೆಯು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಚಿತ್ರಿಸುವ ಅತಿದೊಡ್ಡ ಭಿತ್ತಿಫಲಕ ರಚಿಸಿದೆ. ಎನ್ಇಪಿ 2020 ಧ್ಯೇಯೋದ್ದೇಶಗಳನ್ನು ಸಾದರಪಡಿಸುವ ಈ ಸಹಯೋಗ ಕಲಾಕೃತಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ 2026 ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ 2026 ಇದರ ಮಾನ್ಯತೆ ದೊರೆತಿದೆ. ಈ ಭಿತ್ತಿಪತ್ರವನ್ನು 150 ವಿದ್ಯಾರ್ಥಿಗಳು ಮತ್ತು 40 ಬೋಧಕರು ಮತ್ತು ಸಿಬ್ಬಂದಿ ಸದಸ್ಯರು ಜಂಟಿಯಾಗಿ ಪರಿಕಲ್ಪನೆ ಮಾಡಿ ರಚಿಸಿದ್ದಾರೆ. ಇದು ಸೃಜನಶೀಲತೆ, ಅಂತರಶಿಸ್ತಿಯ ಕಲಿಕೆ, ತಂಡದ ಪರಿಶ್ರಮ ಮತ್ತು ಸಾಮೂಹಿಕ ಭಾಗವಹಿಸುವಿಕೆಯನ್ನು ಪ್ರತಿನಿಧಿಸುತ್ತದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಯುವ ಶಕ್ತಿ ದೇಶದ ಅಭಿವೃದ್ಧಿಯ ಪ್ರಮುಖ ಶಕ್ತಿಯಾಗಿದ್ದು, ವಿಕಸಿತ ಭಾರತದ ನಿರ್ಮಾಣದತ್ತ ಸಾಗುವ ಸಂಕಲ್ಪಕ್ಕೆ ವಾಕಥಾನ್ ಪ್ರೇರಣೆಯಾಗಿದೆ ಎಂದು ಬೆಂಗಳೂರಿನ ಜಯನಗರ ಶಾಸಕ ಸಿಕೆ ರಾಮಮೂರ್ತಿ ತಿಳಿಸಿದ್ದಾರೆ. ರಾಸು ಮರಣದ ನಂತರ ವಿಮಾ ಪರಿಹಾರದ ಮೊತ್ತವನ್ನು ಮತ್ತೊಂದು ರಾಸು ಖರೀದಿ ಮಾಡಲಷ್ಟೇ ಬಳಕೆ ಮಾಡಿಕೊಂಡು ಹಾಲು ಒಕ್ಕೂಟಕ್ಕೆ ಉತ್ತಮ ಗುಣಮಟ್ಟದ ಹಾಲನ್ನೇ ಪೂರೈಸಲು ಮುಂದಾಗಬೇಕು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಚಿಮುಲ್ ಸದಸ್ಯ ಕೆವಿ ನಾಗರಾಜ್ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶ. ನಾಳೆ ಕಾನೂನು ತಜ್ಞರೊಂದಿಗೆ ಸರ್ಕಾರ ಸಭೆ. ಸರ್ಕಾರಿ ನೌಕರರೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಸಂವಾದ. 250,000 ನೌಕರರು ಭಾಗಿ. ಬಿಡದಿ ಟೌನ್ಶಿಪ್ ಯೋಜನೆಗೆ ಬೈರಮಂಗಲ ಕಂಚುಗಾರ್ನಹಳ್ಳಿಯಲ್ಲಿ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸುವಂತೆ ಸರ್ಕಾರಕ್ಕೆ ರೈತರ ಮನವಿ. ನಿರಂತರ ಒತ್ತಡದಿಂದ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ. ಸರ್ಕಾರದ ವಿರುದ್ದ ಬಸವರಾಜ ಹೊರಟ್ಟಿ ಅಸಮಾಧಾನ. ಸಚಿವ ಪಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು. ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಕವಿರಾಜ್ ಅವರು ಹಾಡನ್ನು ಬರೆದಿದ್ರು, ಜೋಶ್ವಾ ಶ್ರೀಧರ್ ಅವರ ಸಂಗೀತದಲ್ಲಿ ಕಾರ್ತಿಕ್ ಮತ್ತು ಶ್ವೇತಾ ಅವರು ಹಾಡಿದ್ರು ಗಾನ ಬಜಾನ ಚಿತ್ರಕ್ಕಾಗಿ. ಸಮಯ 6:55 ಆಗಿದೆ. ಈಗ ಕೇಳೋಣ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎನ್ಕೆ ಕುಲಕರ್ಣಿ ಧ್ವನಿ ಮಾಧ್ಯಮದ ದೊಡ್ಡ ಹೆಸರು, ಲೇಖಕರು, ಅನೇಕರ ಸ್ಫೂರ್ತಿ. ಎನ್ಕೆ ಎಂದೇ ಪ್ರಸಿದ್ಧರು. ಗದಗ್ನಲ್ಲಿ ಜನಿಸಿದರು, ಧಾರವಾಡದಲ್ಲಿ ಉನ್ನತ ಶಿಕ್ಷಣ ಪಡೆದರು, ಹೈಸ್ಕೂಲ್ ಶಿಕ್ಷಕರಾಗಿದ್ದರು, ಪತ್ರಿಕೆಗಳಲ್ಲಿ ಕೆಲಸ ಮಾಡಿದರು. ಕನ್ನಡದ ಆಕಾಶವಾಣಿ ಕೇಂದ್ರಗಳು ಹುಟ್ಟುವ ಮುನ್ನವೇ ಮುಂಬೈ ಆಕಾಶವಾಣಿ ಕಾರ್ಯಕ್ರಮಗಳಿಗೆ ದನಿಯಾಗಿದ್ದರು. ಕುಮಾರವ್ಯಾಸನ ಬಗ್ಗೆ ಸಂಶೋಧನಾ ಪ್ರಬಂಧ ಬರೆದರು, ಅಧ್ಯಯನ ಮಾಡಿದರು. ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ 3 ದಶಕಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಅದ್ಭುತ ಕಾರ್ಯಕ್ರಮ ನಿರ್ಮಾಪಕರು ಎನ್ಕೆ ಅವರ ಒಂದು ಲಹರಿ ಬದುಕಿನ ಬಗ್ಗೆ.
2: ನನ್ನ ದೃಷ್ಟಿಯಲ್ಲಿಯೂ ಬದುಕು ಎಷ್ಟೆಂದರೂ ಕುತೂಹಲಕಾರಿ. ಲೈಫ್ ಆಫ್ಟರ್ ಆಲ್ ಈಸ್ ಇಂಟ್ರೆಸ್ಟಿಂಗ್ ಎಂಬ ನಿಲುವು ಗ್ರಾಹ್ಯ. ವ್ಯಕ್ತಿಯೊಡನೆ ಆತನ ದೈವವೂ ಬಾಳುತ್ತದೆ ಎಂದು ಹೇಳುತ್ತಾರೆ ಕವಿ ವಿನಾಯಕರು. ಎಂದರೆ ವ್ಯಕ್ತಿಯ ಬಾಳನ್ನು ಬಾಳುವವರು ಬರೀ ಆ ವ್ಯಕ್ತಿಯಷ್ಟೇ ಅಲ್ಲ ಎಂಬುದು ಅವರ ಅಭಿಪ್ರಾಯ. ದೈವ, ದೇವರು ಇವರಲ್ಲಿ ಕೆಲವರಿಗೆ ಅಪಾರ ಶ್ರದ್ಧೆ. ತೇನ ವಿನಾ ತೃಣಮಪಿ ನಚಲತಿ ಎಂಬ ಮಟ್ಟಿಗೆ. ಆದರೆ ಗುರಿಬದ್ಧ ವ್ಯಕ್ತಿಯ ಯತ್ನಕ್ಕೆ ದೈವದ ಪ್ರೋತ್ಸಾಹವೂ ಬೇಕು ಎಂಬ ಪುರುಷ ದೈವ ಎರಡೂ ವಾದಗಳ ಸಮನ್ವಯವು ಹೆಚ್ಚು ತೂಕದ್ದಾಗಿ ತೋರುತ್ತದೆ. ಸಾಧಿಸುತ್ತ ಜಯಿಸುವುದೇ ಬಾಳುವುದರ ಸಾರವು ಎಂಬ ಕವಿವಾಣಿ ಪುರುಷ ಪ್ರಯತ್ನವನ್ನು ಸಮರ್ಥಿಸುವುದನ್ನು ನೋಡುತ್ತೇವೆ. ಬದುಕಿನ ನಿಲವು ದೇಶ, ಕಾಲ, ಪರಿಸರಕ್ಕೆ ತಕ್ಕಂತೆ ರೂಪುಗೊಂಡಿರುತ್ತದೆ. ವ್ಯಕ್ತಿಯ ಆನುವಂಶಿಕತೆಯು ಬದುಕಿನ ನಿಲುವನ್ನು ನಿರ್ಧರಿಸುತ್ತದೆ. ಆತನ ವೈಯಕ್ತಿಕ ಅನುಭವಗಳು ಕೂಡ ಆತನನ್ನು ಆಶಾವಾದಿಯನ್ನಾಗಿಯೋ ನಿರಾಶಾವಾದಿಯನ್ನಾಗಿಯೋ ಪ್ರಯತ್ನವಾದಿಯನ್ನಾಗಿಯೋ ದೈವವಾದಿಯನ್ನಾಗಿಯೋ ಮಾಡುತ್ತವೆ. ವ್ಯಕ್ತಿಯ ಮೇಲೆ ಪ್ರಭಾವ ಬೀರಿದ ಹಿರಿಯರು, ಗುರುಗಳು, ಲೇಖಕರು, ನಾಯಕರು ಇವರೆಲ್ಲರ ವಿಚಾರಧಾರೆಯಿಂದ ಬದುಕಿನ ಬಗ್ಗೆ ಒಂದು ನಿಲುವು ರೂಪುಗೊಳ್ಳುತ್ತದೆ. ಚಾರ್ಲಿ ಚಾಪ್ಲಿನ್ನಂತಹ ಒಬ್ಬ ಕಾಮಿಡಿಯನ್ ಬದುಕಿನಲ್ಲಿ ಎಷ್ಟು ಬವಣೆ ಪಟ್ಟುಕೊಂಡಿದ್ದ ಎಂಬುದು ಆತನ ಆತ್ಮಕಥೆಯಿಂದ ವ್ಯಕ್ತವಾಗುತ್ತದೆ. ಅನೇಕ ಸುಪ್ರಸಿದ್ಧ ಕಾಮಿಡಿಯನ್ಸ್ ಎನ್ನುವವರ ಬದುಕೆಲ್ಲ ಕಹಿಯ ಕಷಾಯವೇ ಆಗಿದ್ದು ಆ ಕಹಿಯನ್ನು ಮರೆಯುವುದಕ್ಕಾಗಿಯೇ ಅವರು ನಗೆಯ ಮುಖವಾಡ ಧರಿಸಿದ್ದು ಕಂಡುಬರುತ್ತದೆ. ಲಾಫ್ ಅಂಡ್ ದ ವರ್ಲ್ಡ್ ಲಾಫ್ಸ್ ವಿತ್ ಯು, ಬಟ್ ಇಫ್ ಯು ವೀಪ್ ನೋ ಬಾಡಿ ವಿಲ್ ವೀಪ್ ವಿತ್ ಯು ಎಂಬ ಮಾತು ಸತ್ಯ. ಅಂತೆಯೇ ಕವಿ ಬೇಂದ್ರೆ ಹೇಳಿದರು, ಎನ್ನ ಪಾಡನಗಿರಲಿ ಅದರ ಹಾಡನ್ನಿಷ್ಟೇ ಹಾಡುವೆನು ರಸಿಕ ನಿನಗೆ, ಕಲ್ಲು ಸಕ್ಕರೆ ಎಂಥ ನಿನ್ನೆದೆಯು ಕರಗಿದರೆ ಅದರ ಸವಿಯನ್ನಿಷ್ಟು ಹಣಿಸು ನನಗೆ ಎಂದು. ಪ್ರಸಿದ್ಧ ಕವಿಗಳೆಲ್ಲ ಬದುಕಿನಲ್ಲಿ ಕಷ್ಟಪಟ್ಟರು, ಬದುಕನ್ನು ಪ್ರೀತಿಸಿದವರೇ ಅವರೆಲ್ಲ.

ತಾವು ಬದುಕನ್ನು ಪ್ರೀತಿಸಿ ಕಾವ್ಯ ರಚಿಸಿದ್ದರಿಂದ ಓದುಗರಲ್ಲಿಯೂ ಬದುಕಿನ ಬಗ್ಗೆ ಲವಲವಿಕೆ ಮೂಡಬೇಕೆಂಬುದು ಅವರ ಉದ್ದೇಶವಾಗಿತ್ತು. ಪಲಾಯನವಾದ ಬೋಧಿಸುವ ಈ ಫಿಲಾಸಫಿಯನ್ನು ಈಗ ಯಾರು ಒತ್ತಾರು? ಬದುಕಿನ ವಿಮುಖತೆ, ನಿವೃತ್ತಿ ಮಾರ್ಗ, ಸನ್ಯಾಸಗಳನ್ನು ಬೋಧಿಸುವ ಸಾಹಿತ್ಯಕ್ಕೆ ಇಂದು ಸ್ವಾಗತ ದೊರಕದು. ಭಕ್ತಿ ಜ್ಞಾನಗಳು ಇರಲಿ, ವೈರಾಗ್ಯವೇಕೆ ಎಂದು ಕೇಳಬಹುದು. ಇದಕ್ಕಿಂತ ನನಗೆ ಈಸಬೇಕು, ಇದ್ದು ಜಯಿಸಬೇಕು ಎಂಬ ಪುರಂದರದಾಸರ ಫಿಲಾಸಫಿ ಹೆಚ್ಚು ಇಷ್ಟ. ದೃಢಕಾಯ ಸಾಧಿಸಿದ ಮಾತ್ರಕ್ಕೆ ಬದುಕು ಸಾರ್ಥಕ್ಯ ಭಾವವನ್ನು ತಂದುಕೊಡಲಾರದು. ವೃದ್ಧಾಪ್ಯದ

0: ವಿಶೇಷ ಸೌಕರ್ಯಗಳನ್ನು ಅಥವಾ ಪ್ರಿವಿಲೇಜಸ್ಗಳನ್ನು ಕುರಿತು ಹೇಳುತ್ತಾ ಹೋದಂತೆ ವೃದ್ಧಾಪ್ಯವು ನನಗೊಂದು ವರವಾಗಿಯೇ ಪ್ರಾಪ್ತವಾಗಿದೆ ಎಂದು ಹೇಳಬೇಕು. ಬದುಕುವುದು ಜ್ಞಾನ ಸಾಧನೆಗಾಗಿ, ಪುರುಷಾರ್ಥ ಸಾಧನೆಗಾಗಿ ಎಂಬ ಗೀತಾವಾಕ್ಯ ನನಗೆ ಗ್ರಾಹ್ಯ. ನಾನೀಗ ನನ್ನ ವಯಸ್ಸಿನ 80ರಲ್ಲಿದ್ದೇನೆ. ಈ ಬಾಳ ಸಂಜೆಯಲ್ಲಿ ಆತ್ಮ ನಿರೀಕ್ಷಣೆ ನಡೆಸಿದ ನನಗೆ ನಾನು ಪಡೆದ ಜ್ಞಾನ ಲವ ಸಾಲದೆಂಬ ಪೂರ್ಣ ತಿಳುವಳಿಕೆ ಇದೆ. ಆದರೆ ಮಾಡುವುದೇನು, ಈ ವಯಸ್ಸಿನಲ್ಲಿ ಹಿಮಾಲಯವನ್ನೇರಿ ಗೌರಿಶಂಕರ ತಲುಪುತ್ತೇನೆ ಎಂಬ ಹುಸಿ ಮಾತು ಸಲ್ಲದು. ನಾನು ಚಿರಂಜೀವಿ ಎಂದೇ ಭಾವಿಸಿ ವಿದ್ಯೆ ಪುರುಷಾರ್ಥ ಸಾಧನೆ ಮಾಡಿದರೂ ಅದು ಸಾಲದು. ಹಾಗೆಯೇ ಗೃಹೀತವೇ ಕೇಶೇಷು ಮೃತ್ಯುನಾ ಧರ್ಮಮಾಚರೇತ್ ಎಂಬ ಮಾತಿನಲ್ಲಿ ಧರ್ಮ ಎಂದರೆ ಯಾವ ಧರ್ಮ ಎಂಬುದು ನನ್ನ ಪ್ರಶ್ನೆ. ಸ್ವಧರ್ಮ ಎಂದರೆ ಅದು ಸಹಜ ಧರ್ಮ, ತಂತಾನೇ ನಿಸರ್ಗ ಸಹಜವಾಗಿ ಆಚರಿಸಲ್ಪಡುವಂತಹದು. ನನ್ನ ದೃಷ್ಟಿಯಲ್ಲಿ ಬದುಕು ಎಂದರೆ ಅಧರ್ಮದ ಭಂಡಾರವಾಗಬಾರದು, ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಉಪಕಾರಿಯಾಗಬೇಕು ಎಂಬ ಮಾತು ನನಗೆ ಒಪ್ಪಿಗೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಲೇಖಕ ಎನ್ಕೆ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನ್ಯಾಯ ಮಂಡಳಿಗಳ ಸುಧಾರಣಾ ಮಸೂದೆ 2026 ಸಂಸತ್ ಅಂಗೀಕರಿಸಿದೆ. ರಾಜ್ಯಸಭೆಯು ಇಂದು ಈ ಮಸೂದೆಯನ್ನು ಅನುಮೋದಿಸಿತು. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಭಾರತೀಯ ಹವಾಮಾನ ಇಲಾಖೆಯೊಂದಿಗೆ ನಿಕಟ ಸಮನ್ವಯದೊಂದಿಗೆ ಮುಂಗಾರು ಪರಿಸ್ಥಿತಿ ಮತ್ತು ಕೃಷಿಯ ಮೇಲೆ ಎಲ್ನಿನೋ ಪರಿಸ್ಥಿತಿಗಳ ಸಂಭವನೀಯ ಪರಿಣಾಮಗಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಐಷಾರಾಮಿ ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳ ದಾಳಿ ವಿಚಾರವಾಗಿ ಮೈಸೂರಿನಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಯುಟಿ ಖಾದರ್, ಹೋಟೆಲ್ಗಳ ಮೇಲೆ ಕ್ರಮ ಕೈಗೊಳ್ಳುವುದು ಸರ್ಕಾರದ ಉದ್ದೇಶವಾಗಿಲ್ಲ, ಬದಲಿಗೆ ಹೋಟೆಲ್ ಮಾಲೀಕರಲ್ಲಿ ಹಾಗೂ ಗ್ರಾಹಕರಲ್ಲಿ ಅರಿವು ಮೂಡಿಸುವುದು ಮುಖ್ಯ ಎಂದು ತಿಳಿಸಿದ್ದಾರೆ. ರಾಸು ಮರಣದ ನಂತರ ವಿಮಾ ಪರಿಹಾರದ ಮೊತ್ತವನ್ನು ಮತ್ತೊಂದು ರಾಸು ಖರೀದಿ ಮಾಡಲಷ್ಟೇ ಬಳಕೆ ಮಾಡಿಕೊಂಡು ಹಾಲು ಒಕ್ಕೂಟಕ್ಕೆ ಉತ್ತಮ ಗುಣಮಟ್ಟದ ಹಾಲನ್ನೇ ಪೂರೈಸಲು ಮುಂದಾಗಬೇಕು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಚಿಮುಲ್ ಸದಸ್ಯ ಕೆವಿ ನಾಗರಾಜ್ ಮನವಿ ಮಾಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಸುತ್ತಿರುವಂತಹ ಮತದಾರ ಪಟ್ಟಿ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆಯ ಪ್ರಮುಖ ಘಟ್ಟವಾಗಿ ಇದೇ 24 ಕರಡು ಮತದಾರ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಲಾಗುವುದು ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ಜಿಎಂ ಗಂಗಾಧರಸ್ವಾಮಿ ತಿಳಿಸಿದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ ನಡೆಸಿದ ದಾಳಿಯಲ್ಲಿ ಕನಿಷ್ಠ 9 ಉಕ್ರೇನ್ ನಾಗರಿಕರು ಮೃತಪಟ್ಟಿದ್ದು 24 ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಪ್ರಾದೇಶಿಕ ಗವರ್ನರ್ ಇವಾನ್ ಫೆಡರೋವ್ ತಿಳಿಸಿದ್ದಾರೆ. ಕೆನಡಿಯನ್ ಓಪನ್ ಟೆನಿಸ್ನಲ್ಲಿ ಪೋಲೆಂಡ್ನ ಇಗಾ ಸ್ವಿಟೆಕ್ ಅವರು ರಷ್ಯಾದ ಡಯಾನಾ ವಿರುದ್ಧ 6-2 6-1 ಅಂತರದಲ್ಲಿ ಜಯ ದಾಖಲಿಸಿ ಸೆಮಿಫೈನಲ್ ಗೆದ್ದಿದ್ದಾರೆ. ಅವರು ಸೆಮಿಫೈನಲ್ನಲ್ಲಿ ಉಕ್ರೇನ್ನ ಎಲಿನಾ ಸ್ವಿಟೋಲಿನಾ ಅವರನ್ನು ಎದುರಿಸಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಭಾರತದ ಕೀರ್ತಿ, ಭಾರತದ ಶಕ್ತಿ,
2: ಭಾರತದ ಸಂಕೇತ, ಭಾರತೀಯತೆಯ ದ್ಯೋತಕ.
3: ಇದುವೇ ನಮ್ಮ ಬಾವುಟ.
1: ಆಗಸ್ಟ್ 15 ಸ್ವಾತಂತ್ರ್ಯದ ಸಂಭ್ರಮದ ಉತ್ಸವ.

ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಶೀರ್ಷಿಕೆ ಗೀತೆಯನ್ನು ಹಾಡಿದರು ವಾಣಿ ಹರಿಕೃಷ್ಣ ಅವರು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಈ ಹಾಡಿಗಿತ್ತು. ನಾನಾಗಲೇ ಹೇಳಿದೆ, ಒಬ್ಬ ಶ್ರೇಷ್ಠ ವ್ಯಕ್ತಿಯ ಕೆಲವು ನೈಜ ಘಟನೆ, ಜೀವನದಲ್ಲಿ ನಡೆದಂತಹ ಘಟನೆಗಳನ್ನು ಹೇಳ್ತೀನಿ. ಇದು ಖಂಡಿತ ನಮ್ಮೆಲ್ಲರಿಗೂ, ನಮ್ಮ ಮುಂದಿನ ಪೀಳಿಗೆಗೂ ಸಹ ಆದರ್ಶ ಆಗಬೇಕು. ನಾನು ಮಾತಾಡ್ತಿರೋದು ಡಿ ವಿ ಜಿ ಅವ್ರ ಬಗ್ಗೆ. ಹೌದು, ಡಿ ವಿ ಗುಂಡಪ್ಪ ಅವ್ರಿಗೆ ಪ್ರಶಸ್ತಿಗಳ ಬಗ್ಗೆ ಆಸಕ್ತಿನೇ ಇರಲಿಲ್ಲ ಅಂತ ಕಣ್ರಿ. ಇವರ ಜೀವನ ಧರ್ಮ ಯೋಗ ಅನ್ನೋ ಗ್ರಂಥಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. ಅದನ್ನು ತಗೊಳ್ಳೋದಕ್ಕೆ ಡಿ ವಿ ಜಿ ಅವರು ದೆಹಲಿಗೆ ಹೋಗಲಿಲ್ಲ. ಹೋಗಲಿ, ಅವ್ರ ಮನೆಯಲ್ಲೇ ಸಮಾರಂಭನ ಏರ್ಪಡಿಸೋಣ ಅಂದರೆ ಅದಕ್ಕೂ ಸಹ ಬಿಡಲಿಲ್ವಂತೆ. ಸಾಹಿತ್ಯ ಅಕಾಡೆಮಿ ಆಗಿನ ಕಾರ್ಯದರ್ಶಿ ಡಾಕ್ಟರ್ ಜಾರ್ಜ್ ಅವರು ನಾಲ್ಕಾರು ಬಾರಿ ದೆಹಲಿಯಿಂದ ಬೆಂಗಳೂರಿಗೆ ಎಡತಾಕಿ ದುಂಬಾಲ್ ಬಿದ್ದಾಗ ಡಿ ವಿ ಜಿ ಒಪ್ಪಿದ್ರಂತೆ. ಅದು ಹೇಗೆ, ವಿಶೇಷ ಕಾರ್ಯಕ್ರಮ ಆಗಬಾರ್ದಂತೆ, ತಾವು ಆ ಗೋಖಲೆ ಸಂಸ್ಥೆಯಲ್ಲಿ ನಡೆಸ್ತಾ ಇದ್ದ ತರಗತಿ ಮುಗಿದ ತಕ್ಷಣ ಅಲ್ಲೇ ಒಂದು ಅನೌಪಚಾರಿಕವಾಗಿ ನೀಡಿಬಿಡ್ಬೇಕಂತೆ ಹಾಗೆ ಪ್ರಶಸ್ತಿನ. ಇಂಥ ಕಾರ್ಯಕ್ರಮಕ್ಕೆ ಪ್ರಸಾರದ ಏನಾದರೂ ಬರ ಇರುತ್ತಾ? ಖಂಡಿತ ಇಲ್ಲ. ಕಿವಿಯಿಂದ ಕಿವಿಗೆ ಸುದ್ದಿ ಹಬ್ಬಿ ಮುಟ್ಟಬೇಕಾದವ್ರನ್ನೆಲ್ಲ ಸೇರತ್ತೆ. ದೊಡ್ಡ ಸಭೆಯಲ್ಲ, ಆದರೆ ನಿಜವಾದ ವಿದ್ವತ್ ಸಭೆ ಅನ್ಬೋದು. ಅಲ್ಲಿ ತೀತಾ ಶರ್ಮಾ ಅವರು, ಮಾಸ್ತಿ, ಗೋಕಾಕ್ ಅವರು, ವಿ ಸಿ ಅವರು, ರಾಜರತ್ನಂ ಎಲ್ಲ ಬಂದಿದ್ರಂತೆ. ಪತ್ರಕರ್ತರು, ಛಾಯಾಚಿತ್ರದವರು ಎಲ್ಲರೂ ಬಂದಿದ್ರಂತೆ. ಕಣ್ಮುಚ್ಚಿ ಪಾಠ ಮಾಡ್ತಿದ್ದಂಥ ಡಿ ವಿ ಜಿ ಕೊನೆ ಕಣ್ಣು ತೆಗೆದಾಗ ಇವರೆಲ್ಲ ಕುಳಿತಿದ್ದನ್ನು ನೋಡಿ ಅರ್ಧ ಸಿಡುಕಿನಿಂದ ಅರ್ಧ ವಿನೋದದಿಂದ, ಏನಪ್ಪ ನೀವೆಲ್ಲ ಬಂದ್ಬಿಟ್ಟಿದ್ದೀರಾ ಅಂತ ಕೇಳಿದ್ರಂತೆ. ಸರಳ ಆದರೆ ಅತ್ಯಂತ ಆತ್ಮೀಯವಾದ ಕಾರ್ಯಕ್ರಮ ನಡೀತಂತೆ. ಅತ್ಯಂತ ಮುಜುಗರದಿಂದ ಆ ಪ್ರಶಸ್ತಿನ ಡಿ ವಿ ಜಿ ಅವರು ತಗೊಂಡ್ರಂತೆ. ಇನ್ನೊಂದು ಘಟನೆ ಇವ್ರ ಬಗ್ಗೆ ಈ ಗೀತೆಯ ನಂತರ.

ದೃಶ್ಯ ಚಿತ್ರದ ಹಾಡನ್ನ ಕೇಳಿದ್ರಿ. ವಿಜಯ್ ಪ್ರಕಾಶ್, ಪೂಜಾ, ಮಾನಸಿ ಇವರೆಲ್ಲ ಹಾಡಿದ್ರು. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಇಳೆಯರಾಜ ಅವರ ಸಂಗೀತದಲ್ಲಿ. ಇನ್ನ ಡಿ ವಿಜಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಪ್ರಶಸ್ತಿಗಳಲ್ಲಿ ಅವ್ರಿಗಿದ್ದ ನಿರಾಸಕ್ತಿ ಬಗ್ಗೆ ಮಾತಾಡ್ತಾ ಇದ್ವಿ. ಮೈಸೂರು ವಿಶ್ವವಿದ್ಯಾಲಯ ಇವ್ರಿಗೆ ಗೌರವ ಡಿಲೀಟ್ ಪ್ರಶಸ್ತಿಯನ್ನ ಕೊಡುವಾಗ್ಲೂ ಇದೇ ಪರಿಸ್ಥಿತಿಯಂತೆ. ಅದೆಷ್ಟು ಬಾರಿ ಕುಲಪತಿಗಳಾಗಿದ್ದಂತಹ ಡಾಕ್ಟರ್ ನಿಕ್ಕಂ ಅವರು ಬೆಂಗಳೂರಿಗೆ ಬಂದು ಹೋದ್ರು, ಎಷ್ಟು ಜನಗಳಿಂದ ಡಿ ವಿ ಜಿ ಅವ್ರ ಮೇಲೆ ಒತ್ತಾಯ ತಂದರು, ಕೊನೆಗೆ ಡಿ ವಿ ಜಿ ಅವರೇ ಅವ್ರ ಪ್ರೀತಿಗೆ ಬಾಗಿ ಸೋತು ಆ ಪ್ರಶಸ್ತಿಗೆ ಕೊರಳನ್ನು ನೀಡ್ತಾರಂತೆ. ಅದೊಂದು ಅದ್ಭುತವಾದ ಸಮಾರಂಭ ಅಂತ ಡಾಕ್ಟರ್ ನಿಕ್ಕಂ ಒಂದು ಕಡೆ ಹೇಳ್ಕೊಂಡಿದ್ದಾರೆ. ಇಂತಹ ಗೌರವ ಪ್ರಶಸ್ತಿಗಳು ಡಿ ವಿ ಜಿ ಅವ್ರನ್ನ ಆಧರಿಸಿ ಅಲಂಕರಿಸೋದಕ್ಕೆ ಸಾಲುಗಟ್ಟಿ ನಿಂತಿವೆ ಅಂತ ಅವ್ರು ಹೇಳ್ತಾರೆ. ಈ ಪ್ರಶಸ್ತಿಯನ್ನು ಇಲ್ಲಿವರೆಗೆ ಬಂದು ಸ್ವೀಕರಿಸಿ ನಮ್ಮ ವಿಶ್ವವಿದ್ಯಾನಿಲಯವನ್ನು ಗೌರವಿಸಿ ನಮ್ಮೆಲ್ಲರ ಕೃತಜ್ಞತೆಗೆ ಪಾತ್ರರಾಗಿದ್ದಾರೆ ಅಂತ ಅವರು ಅಭೂತಪೂರ್ವದ ಸಮಾರಂಭನ ಪೂರೈಸಿಕೊಂಡು ಬೆಂಗಳೂರಿಗೆ ಬರ್ತಾರೆ. ಡಿ ವಿ ಜಿ ಅವರು ಬಂದ ಮೇಲೆ ಅವರನ್ನು ಕಂಡು ಅವ್ರಿಗೆ ಅಭಿನಂದಿಸೋದಕ್ಕೆ ವಿ ಸಿ ಅವರು, ವಿ ಸೀತಾರಾಮಯ್ಯ ಅವರು ಬಂದಿರ್ತಾರೆ. ಆಗ ಡಿ ವಿ ಜಿ ಹೇಳ್ತಾರಂತೆ ತಮಾಷೆಯಾಗಿ, ಬನ್ನಿ ಸೀತಾರಾಮಯ್ಯ, ಈಗ ನಾನು ಸ್ನಾತಕ, ನಿಮ್ಮ ಪಕ್ಕದಲ್ಲಿ ಕುಳಿತುಕೊಳ್ಳೋ ಅರ್ಹತೆ ಪಡೆದಿದ್ದೇನೆ ಅಂತ ಮತ್ತೆ ಹೇಳ್ತಾರೆ. ನೋಡಿ, ಈ ಏರ್ಪೇರು ಕಾಲದಲ್ಲಿ ಅವ್ಯವಸ್ಥಿತವಾದ ರಾಜ್ಯದಲ್ಲಿ ಏನೇನೋ ಆಗೋಗುತ್ತೆ, ಹಂದಿನೋ ಐರಾವತವಾಗಿ ಬಿಡುತ್ತೆ ಅಂತ ಅರ್ಥ ಬರುವಂಥ ಒಂದು ತೆಲುಗು ಪದ್ಯನ ಅಲ್ಲೇ ಹೊಸ್ದು ಬಿಡ್ತಾರಂತೆ. ಅಂದರೆ ಇದು ಅವ್ರಿಗೆ ಪ್ರಶಸ್ತಿಗಳಲ್ಲಿ ಇರುವಂತಹ ಅನಾಸಕ್ತಿ ಅದನ್ನು ತೋರಿಸುತ್ತೆ. ನಮಗೆಲ್ಲ ಒಂದು ಸಂದೇಹ ಬರುತ್ತೆ, ಇಂಥ ಜ್ಞಾನದ ಪರ್ವತವೇ ಆಗಿದ್ದ ಡಿ ವಿ ಜಿ ಅವ್ರಿಗೆ ಜ್ಞಾನಪೀಠ ಯಾಕೆ ಬರಲಿಲ್ಲ ಅಂತ. ನಿಜ ಹೇಳಬೇಕಂದ್ರೆ ಜ್ಞಾನಪೀಠದ ದುರ್ದೈವ ಅದು ಅಂತಲೇ ಹೇಳಬೇಕು, ಅಷ್ಟರ ಮಟ್ಟಿಗೆ ಬಡವಾಯಿತು ಅದು ಅಂತ. ಇನ್ನೊಂದು ಹೇಳಲೇಬೇಕು ಡಿ ವಿ ಜಿ ಅವ್ರ ಬಗ್ಗೆ, ಗೌರವಗಳು ಗೌರವ ಅವರನ್ನು ಹುಡುಕಿಕೊಂಡು ಬಂದರೂ ಕೀರ್ತಿಗಾಗಿ ಅವರು ಎಂದೂ ತುಡಿಯಲಿಲ್ಲ. 1973 ಇವ್ರಿಗೆ ಸಾರ್ವಜನಿಕರು ನೀಡಿದ 1,00,000 ರೂಪಾಯಿಯ ಗೌರವ ಧನವನ್ನು ಅವರೇ ಸ್ಥಾಪಿಸಿದಂತಹ ಬೆಂಗಳೂರಿನ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಗೆ ಸಂಪೂರ್ಣವಾಗಿ ದಾನವಾಗಿ ನೀಡ್ತಾರೆ. 1974 ಭಾರತ ಸರ್ಕಾರ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿ

0: ಪುರಂದರದಾಸರ ರಚನೆಯನ್ನ ರನಾ ಚಿತ್ರಕ್ಕಾಗಿ ಅಳವಡಿಸಿಕೊಂಡಿದ್ರು. ವಿ ಹರಿಕೃಷ್ಣ ಅವರು ಹಾಡಿದ್ರು, ಕಾರ್ತಿಕ್ ಮತ್ತು ವಾಣಿ ಹರಿಕೃಷ್ಣ ಅವರು.
1: ಭಾರತದ ಕೀರ್ತಿ, ಭಾರತದ ಶಕ್ತಿ,
2: ಭಾರತದ ಸಂಕೇತ, ಭಾರತೀಯತೆಯ ದ್ಯೋತಕ.
3: ಇದುವೇ ನಮ್ಮ ಬಾವುಟ.
1: ಆಗಸ್ಟ್ 15 ಸ್ವಾತಂತ್ರ್ಯದ ಸಂಭ್ರಮದ ಉತ್ಸವ.
4: ಜಯ ಭಾರತೀ ಜಯ ಘೋಷವೇ.
3: ಈ ಉತ್ಸವಕ್ಕೆ ಸಾಕ್ಷಿಯಾಗಲಿ ನಿಮ್ಮ ಮನೆ ಮನ.
1: ಪ್ರತಿಯೊಬ್ಬರ ಮನೆ ಮೇಲೆ ಹಾರಾಡಲಿ ಭಾರತದ ಬಾವುಟ.

0: ಸಮಯ 7:22 ಆಗಿದೆ. ಈಗ ಕೇಳೋಣ ಕಾರ್ಯಕ್ರಮ. ಈಗ ತಾನೇ ಡಿವಿಜಿಯವ್ರ ಬಗ್ಗೆ ಮಾತಾಡಿದ್ವಿ ಅಲ್ವಾ, ಅವರ ಪ್ರಶಸ್ತಿಯ ನಿರಾಸಕ್ತಿ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಈಗ ಅವರದ್ದೇ ಕಗ್ಗದ ಸಿರಿ ಕೇಳೋಣ ಬನ್ನಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಪರರಿನೇ ಜೀವಿಪನೋ, ನರಜಂತು ಪಶುಪಕ್ಷಿ ಕೀಟ ಮೀನ್ಗಳವೋಲ್. ಪರಹಿತದ ಮಾತಿರಲಿ ಪರರಿನೇ ಜೀವಿಪನು, ನರಜಂತು ಪಶುಪಕ್ಷಿ ಕೀಟ ಮೀನ್ಗಳವೋಲ್. ಪರರಿ ನೆಳೆಸದೇನನು ಪರರಿಗುಪಕರಿಪ, ತರುಜನ್ಮ ವಲ ಪುಣ್ಯ ಮಂಕುತಿಮ್ಮ. ಪರರಿ ನೆಳೆಸದೇನನು ಪರರಿಗುಪಕರಿಪ, ತರುಜನ್ಮ ವಲ ಪುಣ್ಯ ಮಂಕುತಿಮ್ಮ.

ಈ ಪದ್ಯವನ್ನು ವೃಕ್ಷ ಮಹಿಮೆ ಅಂತ ಕರಿಬಹುದು. ಮರ ಅಲ್ಲಿ ತೃಣ ದೊಡ್ಡದು ಅಂತ ಹೇಳಿದ್ರು, ಸಾಧು ಅಂತ ಹೇಳಿದ್ರು. ಇಲ್ಲಿ ಈ ವೃಕ್ಷದ ಜೀವನ ಇದೆಯಲ್ಲ, ಮರದ ಜೀವನ ಇದೆಯಲ್ಲ, ಅದು ಶ್ರೇಷ್ಠವಾದದ್ದು. ನೋಡಿ, ಲೋಕದಲ್ಲಿ ನಾವೆಲ್ಲರೂ ಕೂಡ ಪರಹಿತದ ಮಾತಿರಲಿ, ಇನ್ನೊಬ್ಬರಿಗೆ ಅನುಕೂಲ ಮಾಡ್ಕೊಡೋ ಮಾತಿರಲಿ, ಪರರಿಂದಲೇ ಜೀವಿಸ್ತೀವಿ ನಾವು. ನನಗೆ ಆಹಾರ ಇಲ್ಲದೇ ಇದ್ರೆ ಆಗೋದಿಲ್ಲ, ನಿದ್ದೆ ಇಲ್ಲದೇ ಇದ್ರೆ ಆಗೋದಿಲ್ಲ, ನೀರಿಲ್ಲದೆ ಇದ್ರೆ ಆಗೋದಿಲ್ಲ. ಯಾರ್ಯಾರು ಅಂದರೆ ಜಂತು, ಪಶು, ಪಕ್ಷಿ, ಕೀಟ, ಮೀನು, ಇವುಗಳಂತೆ ಮನುಷ್ಯ ಕೂಡ ಬದುಕ್ತಾನೆ. ಇನ್ನೊಬ್ಬರ ನೆರವನ್ನೇ ಬಯಸುವ ಬದುಕು ನಮ್ಮದು. ಪರರಿನ ಎಳಸದರಿ ಏನು ಮಮ್. ಆದರೆ ಮರ ಇದೆಯಲ್ಲ, ಬಹಳ ದೊಡ್ಡ ಮಾತಿದು. ಮರ ಇನ್ನೊಬ್ಬರಿಂದ ಏನು ಬಯಸುತ್ತೆ ನೋಡಿ. ಸುಮ್ಮನೆ ಮರ ನೋಡಿ, ನೆರಳು ಕೊಡುತ್ತೆ ನಿಮಗೆ, ಹಸಿರು ಕೊಡುತ್ತೆ, ಮತ್ತು ಹಕ್ಕಿ ಪಕ್ಷಿಗಳಿಗೆ ಆಶ್ರಯ ಕೊಡುತ್ತೆ, ಬಂದ ನೀರನ್ನು ಹೀರ್ಕೊಡುತ್ತೆ, ನಿಮ್ಮಿಂದ ಏನೂ ಕೇಳೋದಿಲ್ವಲ್ಲ ಅದು. ಅದರಿಂದ ಏನೂ ಸಮಾಜದಿಂದ ಸಹಾಯವನ್ನು ಬಯಸದೆ ಪರರಿನ ಎಳಸದೇನು ನಮ್ಮ ಎಳಸು ಅಂದರೆ ಬಯಸು ಅಂತ, ಏನನ್ನೂ ಎಳಸದೆ ಬಯಸದೆ ಪರರಿಗೆ ಉಪಕರಿಪ, ಇನ್ನೊಬ್ಬರಿಗೆ ಉಪಕಾರ ಮಾಡುತ್ತಲ್ಲ, ಆ ತರು ಜನ್ಮ ಅದು ಪುಣ್ಯ. ಬಹಳ ಒಳ್ಳೆಯ ಮಾತು. ಲೋಕದಲ್ಲಿ ನಾವು ದೊಡ್ಡವರು ಅಂದ್ಕೊಂಡಿದ್ದೀವಿ, ಆದರೆ ನಮಗಿನ್ನ ದೊಡ್ಡವರು ಇರ್ತಾರೆ. ಮರ ಅಂತಹ ದೊಡ್ಡವರ ಸಾಲಿಗೆ ಸೇರುವಂಥ ಒಂದು ಚೈತನ್ಯ ಹೊಂದಿದೆ. ಈ ಮನುಷ್ಯನಿಗಲ್ಲದೆ ಮರಕ್ಕೆ ಬರುತ್ತೆ ಅಂತ ಕೆಲವರು ಅಂದ್ಬಿಡ್ತಾರೆ, ಗೊತ್ತಿಲ್ಲದೆ ಹೇಳಿಬಿಡ್ತಾರೆ. ಕಷ್ಟ ಮನುಷ್ಯನಿಗಲ್ಲದೆ ಮರ ಏನು ಮಾಡುತ್ತೆ, ಎಷ್ಟು ಕಷ್ಟ ಬಂದರೂ ಕೂಡ ಮನದ ಬೇರದು ಸದೃಢಂಗೊಳೆ ಕೀಟ ಹಿಂಸೆಗೆ ಜಗ್ಗದೊಲ್ ಮಾಡುತ್ತೆ. ಅಂತಹ ಮರ ನಮಗೆ ಆದರ್ಶಪ್ರಾಯವಾಗಿರಬೇಕು. ಡಿ ವಿ ಜಿಯವರು ಇದನ್ನು ಬಹಳ, ಪೂತಿನ ಡಿ ವಿ ಜಿ, ಕುವೆಂಪು ಎಲ್ಲರೂ ಮರಗಳನ್ನು ಮೆಚ್ಚಿರೋ ರೀತಿ ಒಂದು ಅಧ್ಯಯನದ ವಸ್ತು ಆಗುವಷ್ಟು ದೊಡ್ಡದಾಗಿದೆ. ಡಿ ವಿ ಜಿಯವರು ಅಷ್ಟೇ, ಪರಾವಲಂಬಿಗಳಾಗಬಾರ್ದು, ನಮ್ಮಿಂದ ಏನಾದರೂ ಸಹಾಯ ಆಗೋದಾದ್ರೆ ಮಾಡಬೇಕು. ಇದು ಈ ಪದ್ಯದ ಮರದ ಅರ್ಥ.

ನೆರಳ ನಿನಿತನು ಕೊಡುವ ದಣಿವ ನಿನಿತನು ಕಳೆವ, ತಿರೆಯ ಪಯಣದ ಹೊರೆಯ ನಿನಿತು ಸುಳುವೆನಿಪ. ನೆರಳ ನಿನಿತನು ಕೊಡುವ ದಣಿವ ನಿನಿತನು ಕಳೆವ, ತಿರೆಯ ಪಯಣದ ಹೊರೆಯ ನಿನಿತು ಸುಳುವೆನಿಪ. ತರುವಾಗಿ ಮನೆಯೊಳಗು ಹೊರಗು ನೀಂ ಬೆಳೆಯುತ್ತಿರೆ, ಪರಮಧರ್ಮವದೆಲವೋ ಮಂಕುತಿಮ್ಮ. ತರುವಾಗಿ ಮನೆಯೊಳಗು ಹೊರಗು ನೀಂ ಬೆಳೆಯುತ್ತಿರೆ, ಪರಮಧರ್ಮವದೆಲವೋ ಮಂಕುತಿಮ್ಮ.

0: ವಿಚಿತ್ರ ಕಾಣುಪದ್ಯ ಇದು. ನೆರಳ ನಿನಿತನು ಕೊಡುವ, ಸ್ವಲ್ಪ ನೆರಳು ಕೊಡುತ್ತೆ. ದಣಿವ ನಿನಿತನು ಕಳೆವ, ನಿಮ್ಮ ಆಯಾಸವನ್ನು ಸ್ವಲ್ಪ ಪರಿಹಾರ ಮಾಡುತ್ತೆ. ಮರದ ಚಿತ್ರ ಮುಂದುವರಿತಾ ಇದೆ ಇಲ್ಲಿ. ಸ್ವಲ್ಪ ನೆರಳು ಕೊಡುತ್ತೆ, ಸ್ವಲ್ಪ ಆಯಾಸವನ್ನು. ಮನುಷ್ಯನಿಗೆ ತುಂಬ ಬಿಸಿಲಲ್ಲಿ ಹೋಗ್ತಾ ಇರುವಾಗ ಒಂದು ಮರ ಸಿಕ್ಕಿಬಿಟ್ರೆ ಎಷ್ಟು ಆನಂದವಾಗುತ್ತೆ ನೋಡಿ. ಹಾಗೆ ನೆರಳ ನಿಂತನು ಕೊಡುವ, ದಣಿವ ನಿಂತನು ಕಳೆವ, ತಿರೆಯ ಪಯಣದ ಹೊರೆಯ ಸುಳುವೆನಿಪ. ಈ ಸುಳು ಕನ್ನಡದಲ್ಲಿ ಇಲ್ಲದ ಶಬ್ದ, ಅಪೂರ್ವ ಶಬ್ದ ಇದು. ತಿರೆಯ ಪಯಣದ ಹೊರೆಯನ್ನ ಏನಿಟ್ಟು ಸುಳುವೆನಿಪ. ಸುಳು ಅಂದ್ರೆ ಸುಲಭ ಅಂಥೇಳಿ, ತೆಲುಗಿನಲ್ಲಿ ಇದೆ ಈ ಶಬ್ದ ಹಗುರ ಅಂತ ಹೇಳ್ಬಿಟ್ಟು. ನಮ್ಮ ಬದುಕಿನ ಒಂದು ದ್ರವ್ಯವನ್ನ ಹಗುರಗೊಳಿಸುವಂತಹ, ತರುವಾಗಿ ಮನೆಯೊಳಗ ಹೊರಗ ನೀನು ಬೆಳೆಯುತ್ತೀರೆ. ಆ ಮರವಾಗಿ ನೀನು ಬೆಳೆದ್ರೆ ಪರಮ ಧರ್ಮ. ಒಂದು ಮರ ಬೆಳೆದಂತೆ ಬೆಳಿಬೇಕಪ್ಪ ನೀನು. ಇನ್ನೊಬ್ಬರಿಗೆ ಸಾಧ್ಯ ಆದರೆ ನೆರಳು ಕೊಡಬೇಕು, ಅವ್ರಿಗೆ ಆಯಾಸ ಇದ್ದರೆ ಪರಿಹಾರ ಮಾಡಬೇಕು, ಆಮೇಲೆ ಬದುಕನ್ನು ಸುಲಭಗೊಳಿಸಬೇಕು. ಅಂತಹ ವೃಕ್ಷ ನೋಡಿ, ವೃಕ್ಷವನ್ನು ಎಷ್ಟು ಹೊಗಳಿದ್ರೂ ಡಿ ವಿ ಜಿಯವರಿಗೆ ತೃಪ್ತಿ ಇಲ್ಲ. ಇಲ್ಲಂತೂ ಅದರ ಮಹಿಮೆಯನ್ನು ಎಷ್ಟು ಆಗಸಕ್ಕೆ ಏರಿಸಿಬಿಟ್ಟಿದ್ದಾರೆ ಅಂತ ಹೇಳಬೇಕು. ನೀನು ಅಷ್ಟೇ, ಆ ಮರವಾಗಿ ಮನೆಯೊಳಗೋ ಹೊರಗೋ ನೀನು ಬೆಳೆಯುತ್ತೀರೆ ಪರಮ ಧರ್ಮ. ವೃಕ್ಷ ಜೀವನವೇ ಪರಮ ಧರ್ಮ, ಅದನ್ನು ಪಾಲಿಸೋದೇ ನಮ್ಮ ಒಂದು ಕೆಲಸ ಆಗಬೇಕು ಅನ್ನೋದು ಈ ಪದ್ಯದ ಆಶಯ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ವಿವಿಧ ಭಾರತಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಕಬ್ಜಾ ಚಿತ್ರದ ಹಾಡನ್ನ ಕೇಳಿದ್ರಿ. ಐಶ್ವರ್ಯ ರಂಗರಾಜನ್ ಹಾಗೂ ಸಂಗಡಿಗರು ಹಾಡಿದ್ರು. ಕಿನ್ನಲ್ ರಾಜ್ ಅವರ ಸಾಹಿತ್ಯ, ರವಿ ಬಸ್ರೂರ್ ಅವರ ಸಂಗೀತದಲ್ಲಿ.
1: ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ನ್ಯಾಯ ಮಂಡಳಿಗಳ ಸುಧಾರಣಾ ಮಸೂದೆ 2026 ಸಂಸತ್ತು ಅನುಮೋದನೆ. ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದ ಲೋಕಸಭೆ. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ, ವಾಸ್ತವ ಬದಲಿಸಲು ಸಾಧ್ಯವಿಲ್ಲ, ಭಾರತ ಪುನರುಚ್ಚಾರ. ಉಕ್ರೇನ್ ಮೇಲೆ ರಷ್ಯಾ ದಾಳಿ, 9 ನಾಗರಿಕರು ಸಾವು, 24 ಹೆಚ್ಚು ಜನರಿಗೆ ಗಾಯ. ವಾರ್ತೆಗಳ ವಿವರ: ನ್ಯಾಯ ಮಂಡಳಿಗಳ ಸುಧಾರಣಾ ಮಸೂದೆ 2026 ಸಂಸತ್ ಅಂಗೀಕರಿಸಿದೆ. ರಾಜ್ಯಸಭೆಯು ಇಂದು ಈ ಮಸೂದೆಯನ್ನು ಅನುಮೋದಿಸಿತ್ತು. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಈ ಮಸೂದೆಯನ್ನು ಮಂಡಿಸಿದರು. ಈ ಮಸೂದೆಯು ದಕ್ಷತೆಯನ್ನು ಸುಧಾರಿಸಲು ಸ್ವಾತಂತ್ರ್ಯ, ಪಾರದರ್ಶಕತೆ ಹಾಗೂ ವಿವಿಧ ನ್ಯಾಯ ಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಅರ್ಹತೆ, ನೇಮಕಾತಿ ಮತ್ತು ಸೇವೆಯಲ್ಲಿ ಏಕರೂಪತೆಯನ್ನು ಖಚಿತಪಡಿಸುವುದು ಮತ್ತು ನ್ಯಾಯ ಮಂಡಳಿಗಳ ಆಡಳಿತ ಮತ್ತು ಕಾರ್ಯನಿರ್ವಹಣೆಯ ಗುರಿಯನ್ನು ಹೊಂದಿದೆ ಎಂದು ಅವರು ಹೇಳಿದ್ದಾರೆ. ನೂತನ ಮಸೂದೆಯು ರಾಷ್ಟೀಯ ನ್ಯಾಯಮಂಡಳಿ ಆಯೋಗವನ್ನು ಸ್ಥಾಪಿಸುವ ನಿಬಂಧನೆಗಳನ್ನು ಹೊಂದಿದೆ. ಅದರ ಅಧ್ಯಕ್ಷತೆಯನ್ನು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಅಥವಾ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು ವಹಿಸುತ್ತಾರೆ ಎಂದು ತಿಳಿಸಿದ್ದಾರೆ. ಈ ಸುಧಾರಣೆಯು ನ್ಯಾಯದ ಸುಲಭತೆ, ವ್ಯವಹಾರವನ್ನು ಸುಲಭಗೊಳಿಸುವುದು ಮತ್ತು ಜಾಗತಿಕ ಉತ್ತಮ ಅಭ್ಯಾಸಗಳ ಅಳವಡಿಕೆಯನ್ನು ಉತ್ತೇಜಿಸಲಿದೆ ಎಂದು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಹೇಳಿದ್ದಾರೆ. ಲೋಕಸಭೆಯು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಅಂಗೀಕರಿಸಿದೆ. ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸಲು ಈ ಮಸೂದೆ ಪ್ರಯತ್ನಿಸುತ್ತದೆ. ಈ ಕುರಿತು ಕೇರಳ ವಿಧಾನಸಭೆಯು ಜೂನ್ 2024 ನಿರ್ಣಯವನ್ನು ಅಂಗೀಕರಿಸಿತು. ಮಸೂದೆಯ ಕುರಿತು ಮಾತನಾಡಿದ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ, ಕೇರಳ ವಿಧಾನಸಭೆಯು 2024 ಕೇರಳವನ್ನು ಕೇರಳದಿಂದ ಕೇರಳಂ ಎಂದು ರಾಜ್ಯದ ಹೆಸರನ್ನು ಬದಲಾಯಿಸುವಂತೆ ವಿನಂತಿಸಿ ನಿರ್ಣಯವನ್ನು ಅಂಗೀಕರಿಸಿತ್ತು ಎಂದು ಹೇಳಿದರು. ಮಲಯಾಳಂನಲ್ಲಿ ರಾಜ್ಯದ ಹೆಸರು ಕೇರಳಂ ಎಂದಾಗಿದ್ದು ಸಂವಿಧಾನದಲ್ಲಿ ಅದನ್ನು ಕೇರಳ ಎಂದು ಬರೆಯಲಾಗಿದೆ ಎಂದು ಕಾರಣದಿಂದಾಗಿ ಈ ಸಂಬಂಧ ವಿನಂತಿಯನ್ನು ಮಾಡಲಾಗಿದೆ ಎಂದರು. ಈ ವರ್ಷದ ಫೆಬ್ರವರಿಯಲ್ಲಿ ಕೇಂದ್ರ ಸಚಿವ ಸಂಪುಟವು ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸುವ ಮತ್ತು ಈ ನಿಟ್ಟಿನಲ್ಲಿ ತಿದ್ದುಪಡಿಗಾಗಿ ಅಗತ್ಯವಾದ ಶಾಸನವನ್ನು ಪರಿಚಯಿಸುವ ಪ್ರಸ್ತಾವವನ್ನು ಅನುಮೋದಿಸಿದೆ ಎಂದು ಸಚಿವರು ಹೇಳಿದರು. ಇದೇ ವೇಳೆ ಲೋಕಸಭೆಯು ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಸಹ ಅಂಗೀಕರಿಸಿದೆ. ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೊಹೋಲ್ ಈ ಮಸೂದೆಯನ್ನು ಮಂಡಿಸಿದರು. ಇದು 1962 ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ಕಾಯ್ದೆಯನ್ನು ಮತ್ತಷ್ಟು ತಿದ್ದುಪಡಿ ತರುವಂತಹ ಗುರಿಯನ್ನು ಹೊಂದಿದೆ. ಈ ಮಸೂದೆಯು ನಿಗಮವು ಕೈಗಾರಿಕಾ ಸರಕುಗಳಲ್ಲಿ ತನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುವು ಮಾಡಿಕೊಡುತ್ತದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವಂತಹ ಯಾವುದೇ ಘಟಕಕ್ಕೆ ನಿಗಮದಿಂದ ಹಣಕಾಸು ನೆರವು ವಿಸ್ತರಿಸಲು ಈ ಶಾಸನವು ರಾಜ್ಯ ಸರ್ಕಾರಗಳಿಗೆ ಅವಕಾಶವನ್ನು ಕಲ್ಪಿಸಲಿದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವಂತಹ ಯಾವುದೇ ಸಂಘಟಿತ ಸಂಘ ಅಥವಾ ಘಟಕಕ್ಕೆ ನಿಗಮವು ನೇರವಾಗಿ ಸಾಲ ಮತ್ತು ಅನುದಾನವನ್ನು ಸಹ ಒದಗಿಸಬಹುದು. ಮಸೂದೆಯ ಕುರಿತು ಮಾತನಾಡಿದ ಸಚಿವ ಮುರಳೀಧರ್ ಮೊಹೋಲ್, ದೇಶದಲ್ಲಿ ಸಹಕಾರಿ ಕ್ಷೇತ್ರದ ಸಂಘಟಿತ ಮತ್ತು ನಿರಂತರ ಅಭಿವೃದ್ಧಿಗೆ ಹಣಕಾಸಿನ ನೆರವು ನೀಡಲು ರಾಷ್ಟೀಯ ಸಹಕಾರಿ ಅಭಿವೃದ್ಧಿ ನಿಗಮ ಎನ್ಸಿಡಿಸಿ ಅನ್ನು ಸ್ಥಾಪಿಸಲಾಗಿದೆ. ಆರಂಭದಲ್ಲಿ ಎನ್ಸಿಡಿಸಿಯ ಚಟುವಟಿಕೆಗಳು ಹೆಚ್ಚಾಗಿ ಸಹಕಾರಿ ಸಂಘಗಳ ಮೂಲಕ ಉತ್ಪಾದನೆ, ಸಂಸ್ಕರಣೆ ಮತ್ತು ಸಂಬಂಧಿತ ಸೇವೆಗಳಿಗೆ ಸೀಮಿತವಾಗಿದ್ದವು. ನಂತರದ ವರ್ಷಗಳಲ್ಲಿ ಸಂಸ್ಕರಣೆ, ಮಾರುಕಟ್ಟೆ, ಸಂಗ್ರಹಣೆ, ರಫ್ತು ಮತ್ತು ಆಮದುಗಳಿಗೆ ಸಂಬಂಧಿಸಿದ ಯೋಜನೆಗಳ ಅನುಷ್ಠಾನ ಒಳಗೊಂಡಂತೆ ಅದರ ಪಾತ್ರ ವಿಸ್ತರಿಸಿದೆ ಎಂದು ಹೇಳಿದರು. ಇತ್ತೀಚಿನ ವರ್ಷಗಳಲ್ಲಿ ಎನ್ಸಿಡಿಸಿ ರಾಜ್ಯ ಸರ್ಕಾರಿ ಸಂಸ್ಥೆಗಳು ಮತ್ತು ಇತರ ಸಂಸ್ಥೆಗಳ ಸಹಯೋಗದೊಂದಿಗೆ ಮೂಲಸೌಕರ್ಯ, ತಂತ್ರಜ್ಞಾನ ಮತ್ತು ಹಣಕಾಸು ಸೇವೆಗಳಂತಹ ಕ್ಷೇತ್ರಗಳಲ್ಲಿ ಸಹಕಾರಿ ಅಭಿವೃದ್ಧಿಯಲ್ಲಿ ಸಕ್ರಿಯ ಪಾತ್ರ ವಹಿಸುತ್ತಿದೆ ಎಂದು ಅವರು ಮಾಹಿತಿ ನೀಡಿದರು. ವಿರೋಧ ಪಕ್ಷದ ಗದ್ದಲದ ನಡುವೆ ಎರಡೂ ಮಸೂದೆಗಳನ್ನು ಚರ್ಚೆಯಿಲ್ಲದೆ ಅಂಗೀಕರಿಸಲಾಯಿತು. 2024 ಫೆಬ್ರವರಿಯಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ

0: ಆರಂಭವಾದಾಗಿನಿಂದ ಇದುವರೆಗೆ 50 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ನವ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ, ಈ ಯೋಜನೆಯಡಿ ದೇಶದಾದ್ಯಂತ ಕೇಂದ್ರ ಹಣಕಾಸು ನೆರವಿನಡಿ ಇದುವರೆಗೆ 28,000 ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ಸಬ್ಸಿಡಿಯನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಇದು ಬೇಡಿಕೆ ಆಧಾರಿತ ಯೋಜನೆಯಲ್ಲಿ ಸ್ಥಳೀಯ ಬೆಸ್ಕಾಂನೊಂದಿಗೆ ಗ್ರಿಡ್ ಸಂಪರ್ಕಿತ ವಿದ್ಯುತ್ ಸಂಪರ್ಕವನ್ನು ಹೊಂದಿರುವ ದೇಶದ ಎಲ್ಲಾ ವಸತಿ ಗ್ರಾಹಕರು ಮೇಲ್ಛಾವಣಿ ಸೌರ ವ್ಯವಸ್ಥೆಗಳ ಸ್ಥಾಪನೆಗಾಗಿ ಯೋಜನೆಗಳ ಪ್ರಯೋಜನವನ್ನು ಪಡೆಯಬಹುದು ಎಂದು ಹೇಳಿದರು. ಯೋಜನೆಯ ಬಜೆಟ್ ಅನ್ನು 2025-26 17,000 ಕೋಟಿ ರೂಪಾಯಿಗಳಿಂದ 2026-27 22,000 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತೀಯ ಹವಾಮಾನ ಇಲಾಖೆಯೊಂದಿಗೆ ನಿಕಟ ಸಮನ್ವಯದೊಂದಿಗೆ ಮುಂಗಾರು ಪರಿಸ್ಥಿತಿ ಮತ್ತು ಕೃಷಿಯ ಮೇಲೆ ಎಲ್ನಿನೋ ಪರಿಸ್ಥಿತಿಗಳ ಸಂಭವನೀಯ ಪರಿಣಾಮಗಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ರಾಜ್ಯ ಸಚಿವ ರಮಾನಾಥ್ ಠಾಕೂರ್, ವಾಡಿಕೆಗಿಂತ ಕಡಿಮೆ ಮಳೆ ಬೀಳುವ ಸಾಧ್ಯತೆ ಇರುವ 342 ಜಿಲ್ಲೆಗಳನ್ನು ಒಳಗೊಂಡ 15 ರಾಜ್ಯಗಳಿಗೆ ಜಿಲ್ಲಾ ಕೃಷಿ ಯೋಜನೆಗಳನ್ನು ನವೀಕರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಎಲ್ನಿನೋ ಸಂಬಂಧಿತ ಅಪಾಯಗಳನ್ನು ತಗ್ಗಿಸಲು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯಿಂದ ಪ್ರಮಾಣಿತ ಕಾರ್ಯಾಚರಣಾ ವಿಧಾನಗಳು ಸಹ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯಗಳಿಗೆ ಸಾಕಷ್ಟು ಬಿತ್ತನೆ ಬೀಜಗಳ ಲಭ್ಯತೆಯನ್ನು ಖಚಿತಪಡಿಸಲಾಗಿದೆ. ಜಲಾಶಯಗಳ ನೀರಿನ ಉತ್ತಮ ಬಳಕೆಗಾಗಿ ಮತ್ತು ಸಮರ್ಥ ನೀರಾವರಿ ಪದ್ಧತಿಗಳನ್ನು ಉತ್ತೇಜಿಸಲು ಪೂರ್ವ ಯೋಜನೆಗಳನ್ನು ಕೈಗೊಳ್ಳುವಂತೆ ಕೇಂದ್ರ ಜಲ ಆಯೋಗ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಲಹೆ ನೀಡಲಾಗಿದೆ ಎಂದು ಸಚಿವ ರಾಮನಾಥ್ ಠಾಕೂರ್ ತಿಳಿಸಿದ್ದಾರೆ. ಸಂಸತ್ತಿನಲ್ಲಿ ಚರ್ಚೆಗಳ ಗುರಿಯನ್ನು ಕಾಂಗ್ರೆಸ್ ಪಕ್ಷ ಬದಲಾಯಿಸುತ್ತಿದೆ ಮತ್ತು ಸದನದ ಸರಿಯಾದ ಕಾರ್ಯನಿರ್ವಹಣೆಗೆ ಅಡ್ಡಿಪಡಿಸುತ್ತಿದೆ ಎಂದು ಬಿಜೆಪಿ ಆರೋಪ ಮಾಡಿದೆ. ನವದೆಹಲಿಯಲ್ಲಿಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ರಾಜ್ಯಸಭಾ ಸದಸ್ಯ ಮತ್ತು ಬಿಜೆಪಿ ವಕ್ತಾರ ಸುಧಾಂಶು ತ್ರಿವೇದಿ, ಕಾಂಗ್ರೆಸ್ ಪಕ್ಷ ಚರ್ಚೆಯನ್ನು ಬಯಸುವುದಿಲ್ಲ ಮತ್ತು ತನ್ನ ಬೇಡಿಕೆಗಳನ್ನು ಬದಲಾಯಿಸುತ್ತಿದೆ ಎಂದು ದೂರಿದ್ದಾರೆ. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಸರ್ಕಾರದ ಉತ್ತರದಿಂದ ತಪ್ಪಿಸಿಕೊಳ್ಳುತ್ತಲೇ ಇದ್ದಾರೆ. ಅವರು ಸದನದಿಂದ ಹೊರ ನಡೆಯದಿದ್ದರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಯೊಂದು ವಿಷಯಕ್ಕೂ ಹಂತ ಹಂತವಾಗಿ ಪ್ರತಿಕ್ರಿಯಿಸುತ್ತಾರೆ ಎಂದು ಹೇಳಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಗೂ ಮುನ್ನ ದೇಶಾದ್ಯಂತ ನಡೆಯುತ್ತಿರುವಂತಹ ಹರ್ ಘರ್ ತಿರಂಗ ಅಭಿಯಾನವು ಗಮನಾರ್ಹ ವೇಗವನ್ನು ಪಡೆಯುತ್ತಿದೆ. ಇದು ಎಲ್ಲಾ ಹಂತಗಳ ನಾಗರಿಕರು ಭಾರತದ ರಾಷ್ಟೀಯ ಹೆಮ್ಮೆ ಮತ್ತು ಏಕತೆಯ ಮನೋಭಾವದ ಸಾಮೂಹಿಕ ಆಚರಣೆಯಲ್ಲಿ ಒಟ್ಟಾಗಿ ಸೇರಲು ಪ್ರೇರೇಪಿಸುತ್ತದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಂಚಿಕೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ದೇಶವಾಸಿಗಳು ಸ್ವಾತಂತ್ರ್ಯ ದಿನವನ್ನು ಹೆಮ್ಮೆ ಮತ್ತು ಭವ್ಯತೆಯಿಂದ ಆಚರಿಸಬೇಕು ಮತ್ತು ವಿಕಸಿತ ಭಾರತವನ್ನು ನಿರ್ಮಿಸುವ ಪ್ರತಿಜ್ಞೆ ಮಾಡಬೇಕು. ಹರ್ ಘರ್ ತಿರಂಗ ಅಭಿಯಾನದಡಿ ಎಲ್ಲರೂ ತಮ್ಮ ಮನೆಗಳಲ್ಲಿ ತ್ರಿವರ್ಣ ಧ್ವಜ ಹಾರಿಸಬೇಕೆಂದು ಕರೆ ನೀಡಿದ್ದಾರೆ. ಅರುಣಾಚಲ ಪ್ರದೇಶವು ಭಾರತದ ಅವಿಭಾಜ್ಯ ಅಂಗವಾಗಿದ್ದು ಈ ನಿರ್ವಿವಾದದ ವಾಸ್ತವವನ್ನು ಯಾವುದೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಭಾರತ ಪುನರುಚ್ಚರಿಸಿದೆ. ನವದೆಹಲಿಯಲ್ಲಿಂದು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಭಾರತ ಮತ್ತು ಚೀನಾ ನಡುವಿನ ಗಡಿ ಸಂಬಂಧಿತ ವಿಷಯಗಳಲ್ಲಿ ಚೀನಾದೊಂದಿಗಿನ ಚರ್ಚೆಗಳಲ್ಲಿ ಭಾರತ ಈ ವಿಷಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತದೆ. ಈ ಪ್ರದೇಶಗಳಲ್ಲಿ ಶಾಂತಿ ಮತ್ತು ನೆಮ್ಮದಿ ಕಾಪಾಡಿಕೊಳ್ಳುವುದು ದೇಶದ ಅತ್ಯಂತ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಔಟ್ಬ್ರಿಡ್ಜ್ ಅಧಿವೇಶನಕ್ಕೆ ಬಾಂಗ್ಲಾದೇಶ ಪ್ರಧಾನಿ ತಾರಿಕ್ ರೆಹಮಾನ್ ಅವರನ್ನು ಭಾರತ ಆಹ್ವಾನಿಸಿದೆ. ಬಾಂಗ್ಲಾದೇಶದ ಪ್ರಧಾನಿಯೊಂದಿಗೆ ಭಾರತೀಯ ಹೈಕಮಿಷನರ್ ನಿನ್ನೆ ಸಭೆ ನಡೆಸಿದರು. ಎರಡೂ ಕಡೆಯವರು ಪರಸ್ಪರ ಹಿತಾಸಕ್ತಿಯ ವಿಷಯಗಳನ್ನು ಚರ್ಚಿಸಿದರು ಎಂದು ಅವರು ಮಾಹಿತಿ ನೀಡಿದರು. ಉಕ್ರೇನ್ ಮೇಲೆ ರಷ್ಯಾ ನಡೆಸಿದ ದಾಳಿಯಲ್ಲಿ ಕನಿಷ್ಠ 9 ಉಕ್ರೇನ್ ನಾಗರಿಕರು ಮೃತಪಟ್ಟಿದ್ದು 20ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಪ್ರಾದೇಶಿಕ ಗವರ್ನರ್ ಇವಾನ್ ಫೆಡರೋವ್ ತಿಳಿಸಿದ್ದಾರೆ. ಜೆಫೋರಿಜಿಯಾದಲ್ಲಿ 6 ಜನರು ಮೃತಪಟ್ಟಿದ್ದು 19 ಮಂದಿ ಗಾಯಗೊಂಡಿದ್ದಾರೆ. ದಾಳಿಗಳಲ್ಲಿ ರಾಕೆಟ್ಗಳು ಮತ್ತು ಬಾಂಬ್ಗಳನ್ನು ಬಳಸಲಾಗಿದೆ. ಇನ್ನೊಂದು ಪ್ರದೇಶದಲ್ಲಿ ನಡೆದ ಡ್ರೋನ್ ದಾಳಿಯಲ್ಲಿ 3 ಮೃತಪಟ್ಟಿದ್ದು 5 ಗಾಯಗೊಂಡಿದ್ದಾರೆ. ರಾಜಧಾನಿ ಕೈವ್ ಮೇಲೆ ಬ್ಯಾಲಿಸ್ಟಿಕ್ ಡ್ರೋನ್ಗಳಿಂದ ದಾಳಿ ನಡೆಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮತ್ತೊಂದೆಡೆ ರಷ್ಯಾದ ವಿವಿಧ ಪ್ರದೇಶಗಳಲ್ಲಿ ಉಕ್ರೇನ್ ನಡೆಸಿದ ದಾಳಿಯಲ್ಲಿ 396 ಡ್ರೋನ್ಗಳನ್ನು ತಡೆ ಹಿಡಿದು ನಾಶಪಡಿಸಲಾಗಿದೆ ಎಂದು ರಷ್ಯಾ ರಕ್ಷಣಾ ಸಚಿವಾಲಯ ತಿಳಿಸಿದೆ. ನವದೆಹಲಿಯ ವಿಜ್ಞಾನ ಭವನದಲ್ಲಿಂದು ಇದೇ ಗುರುವಾರ 115 ಕಲಾವಿದರಿಗೆ 2024 ಮತ್ತು 2025 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ

0: ಮುರ್ಮು ಪ್ರದಾನ ಮಾಡಲಿದ್ದಾರೆ. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕೇಂದ್ರ ಸಂಸ್ಕೃತಿ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮತ್ತು ಕೇಂದ್ರ ಸಂಸ್ಕೃತಿ ಖಾತೆ ರಾಜ್ಯ ಸಚಿವ ರಾವ್ ಇಂದ್ರಜಿತ್ ಸಿಂಗ್ ಭಾಗಿಯಾಗಲಿದ್ದಾರೆ. ಫೆಲೋಶಿಪ್ ಗೌರವವು 3 ಲಕ್ಷ ರೂಪಾಯಿ ಮತ್ತು ಅಕಾಡೆಮಿ ಪ್ರಶಸ್ತಿಯು 1 ಲಕ್ಷ ರೂಪಾಯಿ ನಗದು ಬಹುಮಾನದೊಂದಿಗೆ ತಾಮ್ರಪತ್ರ ಮತ್ತು ಅಂಗವಸ್ತ್ರವನ್ನು ಹೊಂದಿರಲಿದೆ. ಆರ್ಟೆಮಿಸ್ ಒಪ್ಪಂದಗಳ ಅಡಿಯಲ್ಲಿ 2 ದೇಶಗಳ ಪಾಲುದಾರಿಕೆಯನ್ನು ಆಧರಿಸಿ ನಾಸಾ ತನ್ನ ಚಂದ್ರನ ಬಾಹ್ಯಾಕಾಶ ಯೋಜನೆಗೆ ಸೇರಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಗೆ ಆಹ್ವಾನ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯಮಂಡಳಿಗಳ ಸುಧಾರಣಾ ಮಸೂದೆ 2026ಕ್ಕೆ ಸಂಸತ್ತು ಅನುಮೋದನೆ. ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದ ಲೋಕಸಭೆ. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ, ವಾಸ್ತವ ಬದಲಾಯಿಸಲು ಸಾಧ್ಯವಿಲ್ಲ, ಭಾರತ ಪುನರುಚ್ಚಾರ. ಉಕ್ರೇನ್ ಮೇಲೆ ರಷ್ಯಾ ದಾಳಿ, 9 ನಾಗರಿಕರು ಸಾವು, 24ಕ್ಕೂ ಹೆಚ್ಚು ಜನರಿಗೆ ಗಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಕಿರುಗರೆ ಸಮಯ 7:45 ಆಗಿದೆ. ಈಗ ಒಂದು ಸಣ್ಣ ಜಾಹೀರಾತು. ಇದಾದ ನಂತರ 3 ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಆಗುತ್ತೆ. ಮೊದಲನೇದು ಕಲಾವಿದ ಚಿತ್ರದ್ದು, ನಂತರ ಕೃಷ್ಣನ್ ಲವ್ ಸ್ಟೋರಿ, ಇದಾದ ನಂತರ ನ್ಯೂಸ್ ಚಿತ್ರದ ಹಾಡುಗಳು ನಿಮಗಾಗಿ ಕಾಯ್ತಾ ಇದೆ. ಜಾಹೀರಾತಿನ ನಂತರ ಚಿತ್ರಗೀತೆಗಳು.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯ ವಿಜ್ಞಾನ ಭವನದಲ್ಲಿ ಇದೇ ಗುರುವಾರ 115 ಕಲಾವಿದರಿಗೆ 2024 ಮತ್ತು 2025 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಲಿದ್ದಾರೆ. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕೇಂದ್ರ ಸಂಸ್ಕೃತಿ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮತ್ತು ಕೇಂದ್ರ ಸಂಸ್ಕೃತಿ ಖಾತೆ ರಾಜ್ಯ ಸಚಿವ ಇಂದ್ರಜಿತ್ ಸಿಂಗ್ ಭಾಗಿಯಾಗಲಿದ್ದಾರೆ. ದೇಶವಾಸಿಗಳು ಸ್ವಾತಂತ್ರ್ಯ ದಿನವನ್ನು ಹೆಮ್ಮೆ ಮತ್ತು ಭವ್ಯತೆಯಿಂದ ಆಚರಿಸಬೇಕು ಮತ್ತು ವಿಕಸಿತ ಭಾರತವನ್ನು ನಿರ್ಮಿಸುವ ಪ್ರತಿಜ್ಞೆ ಮಾಡಬೇಕು. ಹರ್ಗ ತಿರಂಗ ಅಭಿಯಾನದಡಿ ಎಲ್ಲರೂ ತಮ್ಮ ಮನೆಗಳಲ್ಲಿ ತ್ರಿವರ್ಣ ಧ್ವಜ ಹಾರಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಅರುಣಾಚಲ ಪ್ರದೇಶವು ಭಾರತದ ಅವಿಭಾಜ್ಯ ಅಂಗವಾಗಿದ್ದು ಈ ನಿರ್ವಿವಾದದ ವಾಸ್ತವವನ್ನು ಯಾವುದೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಭಾರತ ಪುನರುಚ್ಚರಿಸಿದೆ. ಆರ್ಟೆಮಿಸ್ ಒಪ್ಪಂದಗಳ ಅಡಿಯಲ್ಲಿ ಎರಡು ದೇಶಗಳ ಪಾಲುದಾರಿಕೆಯನ್ನು ಆಧರಿಸಿ ನಾಸಾ ತನ್ನ ಚಂದ್ರನ ಬಾಹ್ಯಾಕಾಶ ಯೋಜನೆಗೆ ಸೇರಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಗೆ ಆಹ್ವಾನ ನೀಡಿದೆ. ಮುನಿರಾವ ಜಲಾಶಯದಲ್ಲಿರುವಂತಹ ನೀರಿನ ಪ್ರಮಾಣ ಮತ್ತು ಬೆಳೆ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ನೀರು ನಿರ್ವಹಣೆ ಮಾಡಬೇಕು. ರೈತರಿಗೆ ನೀರು ಒದಗಿಸುವುದರ ಜೊತೆಗೆ ಕುಡಿಯುವ ನೀರಿಗೆ ಯಾವುದೇ ಕೊರತೆಯಾಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ತೀವ್ರ ಮಳೆ ಅಭಾವ ಎದುರಾಗಿರುವ ಹಿನ್ನೆಲೆಯಲ್ಲಿ ಬಿತ್ತನೆ ವೈಫಲ್ಯ ಮತ್ತು ಮಧ್ಯಂತರ ಬೆಳೆ ಪರಿಹಾರ ನೀಡಲು ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದ್ದು ಇದುವರೆಗೂ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ 948,234 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಿ 88.66% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಸಮಯ 8:02 ಆಗಿದೆ. ನೀವು ಗಾನ ಭಜನ ಕಾರ್ಯಕ್ರಮದಲ್ಲಿ ಸಣ್ಣ ಕಥೆಗಳನ್ನು ಕೇಳಿದ್ರಿ. ಅದು ಡಾಕ್ಟರ್ ಗುರುರಾಜ ಕರ್ಜಗಿಯವರ ಕರುಣಾಳು ಬಾಬೆಳಕೆ ಚಿತ್ರದಿಂದ ಅಂತ ಹೇಳಿ ಹೇಳಿ ಅಭ್ಯಾಸ ಆಗಿ ಹಾಗಾಯಿತು. ಪುಸ್ತಕದಿಂದ ಆರಿಸಿದ ಕೆಲವು ಕಥೆಗಳು ಅದಾಗಿತ್ತು. ಸಮಯ 8:02, ಕರೆ ಮಾಡಿ ನಿಮ್ಮ ಮೆಚ್ಚಿನ ಹಾಡನ್ನು ನೀವು ಕೇಳಬಹುದು. ಒಂದು ಜಾಹೀರಾತಿನ ಬಳಿಕ ಕರೆಗಳನ್ನು ತಗೊಳ್ಳೋಣ.
1: ಭಾರತದ ಕೀರ್ತಿ, ಭಾರತದ ಶಕ್ತಿ,
2: ಭಾರತದ ಸಂಕೇತ, ಭಾರತೀಯತೆಯ ದ್ಯೋತಕ.
3: ಇದುವೇ ನಮ್ಮ ಬಾವುಟ.
1: ಆಗಸ್ಟ್ 15 ಸ್ವಾತಂತ್ರ್ಯದ ಸಂಭ್ರಮದ ಉತ್ಸವ.
4: ಜಯ ಭಾರತೀ, ಜಯ ಘೋಷವೇ.
3: ಈ ಉತ್ಸವಕ್ಕೆ ಸಾಕ್ಷಿಯಾಗಲಿ ನಿಮ್ಮ ಮನೆ ಮನ.
1: ಪ್ರತಿಯೊಬ್ಬರ ಮನೆ ಮೇಲೆ ಹಾರಾಡಲಿ ಭಾರತದ ಬಾವುಟ.

0: ಹಲೋ, ರಾಯ್ ಕುಲಕರ್ಣಿ ಅಂತ.
1: ನಮಸ್ತೆ ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ರಿ ಕುಲಕರ್ಣಿ ಅವರೇ?
0: ರಾಯಚೂರು.
1: ಓಕೆ, ಎಲ್ಲಿ ನಿಮ್ಮ ಮನೆ ಎಲ್ಲಿದೆ?
0: ರಾಯಚೂರಲ್ಲಿ ಗುಂಪಾ ಅಂತ ಒಂದು ಏರಿಯಾ ಇದೆ.
1: ಹಾ ಹಾ ಹಾ,
0: ಆ ಏರಿಯಾದಲ್ಲಿ ಇದ್ದೀವಿ.
1: ಹೇಳಿ, ಯಾವ ಹಾಡು ಬೇಕು ನಿಮಗೆ?
0: ತಗೊಳ್ಳಿದ ಸಿರಿಯಿಂದ ಇದು ಹಸಿದಾಗ ಅನ್ನ ಬೆಳೆದಾಗ ನೀರು ಅಂತ.
1: ಓಕೆ,
0: ತುಂಬಾ ಒಂದು ಹತ್ತು ಗಂಟೆ ಹಾಡಿದೆ, ಅದಕ್ಕೋಸ್ಕರ ಹಾಡ್ಬೇಕಾಗಿತ್ತು.
1: ಆಯ್ತು, ನಿಮ್ಗೋಸ್ಕರ ಹಾಡನ್ನ ಪ್ರಸಾರ ಮಾಡ್ತೀವಿ. ಊಟ ಆಯ್ತಾ ನಿಮ್ದು?
0: ಎಂಟೂವರೆಗೆ ಸರಿಯಾದ ಸಮಯ.
1: ಹೌದಾ, ಸರಿ ಸರಿ. ಕೆಲವರು ಬೇಗ ಮಾಡ್ತಾರೆ, ಹಾಗಾಗಿ ಕೇಳಿದೆ. ನಿಮಗಾಗಿ ಹಾಡು ಪ್ರಸಾರ ಮಾಡ್ತೀವಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.

0: ಕೇಳುಗರೆ, ನಾವು ನಿಮಗೋಸ್ಕರ ಹಾಡನ್ನು ಪ್ರಸಾರ ಮಾಡ್ತೀವಿ. ನಮ್ಮ ಅನೇಕ ಕೇಳುಗರು ಸಂದೇಶ ಕಳಿಸ್ತಾ ಇದ್ದಾರೆ, ಇವರು ಗಿರಿನಗರದ ವಿಜಯಕುಮಾರ್ ಸುಳ್ಳು ಹೇಳಿದ್ದಾರೆ ಅಂತ. ದಯವಿಟ್ಟು ಹಾಗೆ ಮಾಡಬೇಡಿ. ಯಾಕೆ ಈ ರೀತಿ ಮಾಡ್ತೀರಾ? ನಿಮಗೋಸ್ಕರ ತಾನೇ ಇರೋದು ವಿವಿಧ ಭಾರತಿ. ಹಾಗಾಗಿ ನಿಮ್ಮ ನಿಜವಾದ ಹೆಸರು ಹೇಳಿ, ನಿಮ್ಮ ನಿಜವಾದ ಸ್ಥಳ ಹೇಳಿ. ಬೇರೆ ಬೇರೆ ಹೆಸರಲ್ಲಿ ಕರೆ ಮಾಡೋ ಅಗತ್ಯ ಇರೋದಿಲ್ಲ ಅಲ್ವಾ? ತುಂಬ ಬೇಜಾರಾಯಿತು ಈ ರೀತಿ. ದಯವಿಟ್ಟು ಯಾರು ಮಾಡಬಾರ್ದಂತ ಕೋರ್ಕೋತೀವಿ. ಬನ್ನಿ, ಮುಂದಿನ ಕರೆ ಯಾರು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ನೋಡಿ, ನಾವು ವಾರಕ್ಕೆ ಒಂದು ಸತಿ ಬರ್ತೀವಿ, ಮಾತಾಡ್ತೀವಿ, ನಮಗೆ ಗೊತ್ತಾಗೋದಿಲ್ಲ. ಆದರೆ ನಮ್ಮ ಕೇಳುಗರು ಪ್ರತಿದಿನ ಕೇಳ್ತಾರೆ ವಿವಿಧ ಭಾರತಿನ. ಹಾಗಾಗಿ ಅವ್ರಿಗೆ ಯಾರು, ಎಲ್ಲಿಂದ, ಏನು ಮಾಡ್ತಾರೆ, ನಿಮ್ಮ ಧ್ವನಿಯಿಂದನೇ ನಿಮ್ಮ ಹೆಸರನ್ನು ಅವರು ಕಂಡು ಹಿಡಿತಾರೆ. ಹಾಗಾಗಿ ದಯವಿಟ್ಟು ಮುಂದೆ ಆ ರೀತಿ ಸುಳ್ಳು ಸುಳ್ಳು ಹೆಸರುಗಳನ್ನು ಹೇಳಿಕೊಂಡು ಕರೆಯನ್ನು ಮಾಡಬಾರ್ದು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಮುಂದಿನ ಕರೆ ನೋಡೋಣ, ಯಾರು ಮಾಡಿದ್ದಾರೆ.
1: ಹಲೋ.
0: ಹಲೋ, ನಮಸ್ತೆ, ಯಾರು ಮಾತಾಡೋದು?
1: ಮೇಡಮ್, ನನ್ನ ಹೆಸರು ಕೌಡ್ಲೆ ರವಿ ಅಂತ, ಅಂಜನ ನಗರದಿಂದ ಮಾತಾಡ್ತಾ ಇರೋದು.
0: ನಮಸ್ತೆ ಕೌಡ್ಲೆ ರವಿ ಅವರೇ, ಹೇಳಿ. ಊಟ ಆಯ್ತಾ?
1: ಮೇಡಮ್, ಊಟ ಆಗಿಲ್ಲ. ನಾನು ಇವತ್ತು ವಿಶೇಷವಾಗಿ ಕರೆ ಮಾಡಿದ ಉದ್ದೇಶ, ಇಂದು ಸಾಯಂಕಾಲ ನೀವು ಕೊಟ್ಟಂತ ಮಾಹಿತಿ ನಿಜವಾಗ್ಲೂ ನೀವು ಒಂದು ಗ್ರಂಥ ಭಂಡಾರ ಇದ್ದಂಗೆ. ಯಾಕಂದ್ರೆ ಡಿ ವಿ ಜಿ ಅವ್ರ ಬಗ್ಗೆ ನನ್ ನಿಜವಾಗ್ಲೂ ಅವೆಲ್ಲ ವಿಷಯಗಳು ಗೊತ್ತೇ ಇರಲಿಲ್ಲ. ನಾನು ಒಬ್ಬ ಗ್ರಂಥಪಾಲಕನಾಗಿ ನಿಜವಾಗ್ಲೂ ನನಗೊಂದು ಮಾಹಿತಿ, ಯಾಕೆ ನಾನು ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡುವಾಗ ನನಗೆ ಸಾಕಷ್ಟು ವಿಷಯ ಸಿಗುತ್ತೆ.
0: ಧನ್ಯವಾದಗಳು. ನಾವು ಅಲ್ಲಿ ಇಲ್ಲಿ ಓದಿರೋದನ್ನ ತಗೊಂಡ್ ಬಂದು ನಿಮ್ಮ ಮುಂದೆ ಇಡ್ತೀವಿ ಅಷ್ಟೇ. ಅದು ನಿಜವಾಗ್ಲು ಅಂತವ್ರು ಆದರ್ಶ ಮಕ್ಕಳಿಗೆ ಒಳ್ಳೇದು. ನೀವು ಅದನ್ನ ಮಕ್ಕಳಿಗೆ ಹೇಳಿದ್ರೆ ನಿಜವಾಗ್ಲು ಒಳ್ಳೇದು, ಖುಷಿ ಆಯ್ತು.
1: ನಿಜವಾಗ್ಲೂ ನಾನು ರೇಡಿಯೋ ಕೇಳಿದಾಗ ಸಿಕ್ಕಂತ ವಿಷಯಗಳನ್ನ ಸ್ಟೇಟಸ್ ಅಲ್ಲಿ ಹಾಕೊಂಡು ಅಂತ ಹಾಕಿ ನಾನು ರೇಡಿಯೋ ಅಂತಾನೆ ಹಾಕಿರ್ತೀನಿ. ವಿವಿಧ ಭಾರತಿ ಇಂಥವ್ರೆ ಹೇಳಿದ್ರು ಅಂತ ನಾನು ಆ ತರ ಮೆಸೇಜ್ ಅನ್ನು ಪಾಸ್ ಮಾಡ್ತಾ ಇರ್ತೀನಿ.
0: ಧನ್ಯವಾದಪ್ಪ, ಧನ್ಯವಾದ.
1: ತುಂಬಾ ಉತ್ತಮವಾದ ಕಾರ್ಯಕ್ರಮ.
0: ಅದೇ, ನಮ್ಮ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆದ್ರೆ ಅದಕ್ಕೊಂದು ಒಂದು ನಿಮ್ಗೊಂದು ರೀತಿ ಏನಂತಾರೆ, ಒಂದು ಹೊಸ ದಾರಿ ತೋರಿಸಿದ್ರೆ ಅದೇ ನಮ್ಗೆ ಒಂದು ನಮ್ಮ ಸಾರ್ಥಕತೆ ಅಂತ ಹೇಳ್ಬೋದು. ಹೇಳಿ.
1: ಯಾವ ಹೇಳಿ
0: ಹೇಳಿ ಹೇಳಿ.
1: ನನ್ಗೆ ನನ್ನ ಜೀವನದಲ್ಲಂತೂ ನಾನೊಂದು ಬರವಣಿಗೆ ಇದೆ, ಆ ಬರವಣಿಗೆಗೆ ಸ್ಫೂರ್ತಿ ಕೊಟ್ಟದ್ದೇ ವಿವಿಧ ಭಾರತಿ. ವಿವಿಧ ಭಾರತಿಯಿಂದಾನೆ ನಾನು ಪ್ರೇರೇಪಿತನಾಗಿ ನಾನು ಸಾಕಷ್ಟು ಪತ್ರಗಳು ಪತ್ರಿಕೆಗಳು ಬರೆಯೋದಂತ ಹವ್ಯಾಸಗಳು ಬೆಳೆಸ್ಕೊಂಡಿದ್ದೆ ವಿವಿಧ ಭಾರತಿಯಿಂದ.
0: ನೋಡಿದ್ರ,
1: ಅದಕ್ಕಾಗಿ ನಾನು ಯಾವಾಗ್ಲೂ ಕೃತಜ್ಞನಾಗಿರ್ತೇನೆ ವಿವಿಧ ಭಾರತಿಗೆ ಮತ್ತೆ ವಿವಿಧ ಭಾರತಿಯ ಎಲ್ಲಾ ಉದ್ಘೋಷಕರಿಗೆ.
0: ಇಷ್ಟು ಖುಷಿ ಆಗುತ್ತೆ ಈ ಮಾತನ್ನ ಕೇಳೋದಕ್ಕೆ, ವಿವಿಧ ಭಾರತಿ ನಿಮಗೊಂದು ಸ್ಫೂರ್ತಿ ಅಂತ. ತುಂಬಾ ಧನ್ಯವಾದ. ಹೇಳಿ, ನಿಮಗೋಸ್ಕರ ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ಮೇಡಮ್, ನಾನು ಅಂಬರೀಷ್ ಅಭಿಮಾನಿ.
0: ಗೊತ್ತಾಗುತ್ತೆ, ನಿಮ್ಮ ವಾಟ್ಸ್ಆಪ್ ಫೋಟೋದಲ್ಲಿ ಅಂಬರೀಷ್ ಅವ್ರ ಫೋಟೋ ಇರುತ್ತೆ ಯಾವಾಗ್ಲೂ ಡಿಪಿನಲ್ಲಿ. ಹೇಳಿ.
1: ಆಯ್ತು
0: ರವಿ ಅವರೇ, ನಿಮಗೋಸ್ಕರ ಹಾಡನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು.

0: ಎಸ್ ಜಾನಕಿಯವರು ಹಾಡಿದ್ರು. ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ಮಸಣದ ಹೂವು ಚಿತ್ರದ ಹಾಡನ್ನ ನೀವೀಗ ಕೇಳಿದ್ರಿ. ಮುಂದಿನ ಕರೆ ಯಾರಿದ್ದಾರೆ ನೋಡೋಣ. ಹಲೋ,
1: ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಾದಿಹಳ್ಳಿಯಿಂದ ಮಧುಕುಮಾರ್ ಮಾತಾಡ್ತಾ ಇದ್ದೀನಿ ಮೇಡಮ್.
0: ಮಧುಕುಮಾರ್ ಅವರೇ, ಮೊದಲನೇ ಸತಿ ಮಾತಾಡ್ತಾ ಇದ್ದೀರಾ?
1: ಹೌದು, ಬೆಂಗಳೂರು ವಿವಿಧ ಭಾರತೀಯ ಮೊದಲನೇ ಬಾರಿ ಮಾತಾಡ್ತಾ ಇದ್ದೀನಿ.
0: ಯಾಕಂದ್ರೆ ಧನ್ಯವಾದಗಳು. ಹೇಳಿ, ಯಾವ ಹಾಡು ಬೇಕು ನಿಮ್ಗಾಗಿ?
1: 1993 ತೆರೆ ಕಂಡ ಆಕಸ್ಮಿಕ ಚಿತ್ರದಿಂದ ಬಾಳುವಂತ ಹೂವೆ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ತುಂಬಾ ಸುಂದರವಾಗಿ ಸೊಗಸಾಗಿದೆ ಗೀತೆಯನ್ನ ಪ್ರಸಾರ ಮಾಡಿ ಮೇಡಮ್.
0: ಯಾಕೆ ಈ ಹಾಡು ಇಷ್ಟ ನಿಮ್ಗೆ?
1: ಅದರಲ್ಲಿ ತುಂಬಾ ಅರ್ಥಪೂರ್ಣವಾಗಿದೆ, ಪ್ರತಿಯೊಂದು ಸಾಲುಗಳು ಕೂಡ ಒಂದು ವ್ಯಸನಿಗಳಿಗೆ, ಮದ್ಯ ವ್ಯಸನಿಗಳಿಗೆ ಸಮಾಜಕ್ಕೆ ಒಂದು ಸಂದೇಶ ಸಾರುವಂತ ಗೀತೆ ಇದು. ತುಂಬಾ ಏನು ದುಶ್ಚಟಗಳಿಗೆ ಬಲಿಯಾಗ್ತಿದ್ದಂತಹ ವ್ಯಕ್ತಿಯನ್ನ ಆ ಹಾಡಿನ ಮೂಲಕ ಮನವೊಲಿಸುವುದನ್ನು ಆ ಗೀತೆಯಲ್ಲಿ ಅಳವಡಿಸಿಕೊಂಡಿದ್ದಾರೆ. ತುಂಬಾ ಸೊಗಸಾಗಿದೆ ಗೀತೆ, ಪ್ರತಿಯೊಬ್ಬರಿಗೂ ಮತ್ತೆ ಮತ್ತೆ ಕೇಳ್ಬೇಕು ಅಂತ ಅನಿಸಿದೆ ಆ ಗೀತೆಯನ್ನ ಕೇಳಿದ್ರೆ.
0: ನಿಮ್ಗೆ ಇನ್ನೊಂದು ವಿಚಾರ ಗೊತ್ತೆ, ಈ ಹಾಡ್ ಬಗ್ಗೆ ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾ ಇರೋರು ಈ ಹಾಡನ್ನ ಬಸ್ಸಲ್ಲಿ ಕೇಳಿದಾಗ, ಬಸ್ಸಲ್ಲಿ ಕುತ್ಕೊಂಡು ಹೋಗ್ತಾ ಇರ್ತಾರೆ, ಆ ಮನಸ್ಸು ಪರಿವರ್ತನೆ ಆಗಿ ಅವರು ವಾಪಸ್ ಬರ್ತಾರಂತೆ ಆತ್ಮಹತ್ಯೆ ಮಾಡ್ಕೋಬಾರದು.
1: ಇದನ್ನ ಸ್ವತಃ ಹಂಸಲೇಖ ಅವರು ಒಂದು ಸಂದರ್ಶನದಲ್ಲಿ ಎಫ್ಎಂ ರೈಂಬೋದಲ್ಲಿ ಮಾರ್ನಿಂಗ್ ಪ್ರೋಗ್ರಾಮ್ ಅಲ್ಲಿ ಹೇಳಿದ್ರು.
0: ಹೌದು ಹೌದು ಹೌದು, ನೋಡಿ ಎಂತ ಅದ್ಭುತವಾದ ಏನೋ ಬದಲಾವಣೆ ತರುತ್ತೆ ಇದು ಸಮಾಜಕ್ಕೆ ಇಂತಹ ಹಾಡುಗಳು ಅಲ್ವಾ?
1: ಪ್ರತಿಯೊಂದು ಸಾಲು ಕೂಡ ತುಂಬಾ ಅರ್ಥಪೂರ್ಣವಾಗಿದ್ದಾವೆ.
0: ಹೌದು,
1: ತುಂಬಾ ಖುಷಿ ಆಗುತ್ತೆ. ಹಂಸಲೇಖ ಅವರು ಸಂಗೀತ ಮತ್ತು ಸಾಹಿತ್ಯವನ್ನು ನೀಡಿದ್ದಾರೆ, ಅವರೇ ಸ್ವತಃ ಬರೆದಿದ್ದಾರೆ ಗೀತೆಯನ್ನ.
0: ಹೌದು,
1: ತುಂಬಾ ಚೆನ್ನಾಗಿದೆ.
0: ನಿಮಗೋಸ್ಕರ ಗೀತೆ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು ನಿಮಗೆ.
1: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
0: ಥ್ಯಾಂಕ್ ಯು.

0: ಆಕಸ್ಮಿಕ ಚಿತ್ರದ ಹಾಡನ್ನ ಕೇಳಿದ್ರಿ. ಮುಂದೆ ಯಾರಿದ್ದಾರೆ ಲೈನ್ ಅಲ್ಲಿ ನೋಡೋಣ. ಹಲೋ,
1: ಹಲೋ,
0: ಯಾರು ಮಾತಾಡೋದು?
1: ನಮ್ಮ ಹೆಸರು ಶಂಭುಲಿಂಗ ಅಂತ, ಲಗೇರಿ ಬೆಂಗಳೂರಿಂದ.
0: ಯಾರೋ ಮಗು ಮಾತಾಡ್ದಂಗಿತ್ತು ಶಂಭುಲಿಂಗ ಅವ್ರೆ.
1: ಹೌದು ಮೇಡಮ್, ನಮ್ಮ ಮಗ ಮಾತಾಡ್
0: ಕೊಡಿ ಕೊಡಿ ಕೊಡಿ ಹಲೋ. ಏನ್ ಪುಟ್ಟ, ಎಷ್ಟನೇ ಕ್ಲಾಸ್ ನೀನು? ಏಳನೇ ಕ್ಲಾಸಾ? ಯಾರಿದ್ದೀರಾ ಮನೇಲಿ? ಹೌದಾ, ತಂಗಿ ಎಷ್ಟನೇ ಕ್ಲಾಸ್ ಹೋಗ್ತಾಳೆ? ಸರಿ ಸರಿ ಪುಟ್ಟ, ಚೆನ್ನಾಗಿ ಓದ್ಕೋ. ಇವತ್ ಹೋಮ್ವರ್ಕ್ ಎಲ್ಲ ಮಾಡಾಯ್ತಾ ನೀನು? ಏನ್ ಕೊಟ್ಟಿದ್ರು ಹೋಮ್ವರ್ಕ್ ನಿನಗೆ? ಎಲ್ಲ ಮಾಡಿದ್ಯಾ? ಪಾಠಕ್ಕೆ ಹೋಗ್ತೀಯಾ, ನೀನ್ ಒಬ್ನೇ ಓದ್ಕೋತಿಯಾ? ಅಲ್ಲ, ಪಾಠಕ್ಕೆ ಹೋಗ್ತೀರಾ ಮನೆ ಪಾಠಕ್ಕೆ? ಸರಿ ಸರಿ, ಅಪ್ಪ ಕೊಡು. ಊಟ ಆಯ್ತಾ ನಿಂದು? ಆಯ್ತು ಪುಟ್ಟ, ಅಪ್ಪ ಕೊಡು. ಹೇಳಿ ಸರ್. ಚೂಟಿ ಇದಾನೆ ಮಗ, ಯಾವ ಹಾಡು ಬೇಕು ನಿಮ್ಗೆ? ಬಿಸಿಲಾದ್ರೆ ಯಾರು ಹಾಡಿರೋದು? ಎಸ್ ಪಿ ಬಿ ಅವ್ರು ಹಾಡಿರೋದ? ಎಸ್ ಜಾನಕಿ ಅವ್ರು ಹಾಡಿರೋದ?
1: ಎಸ್ ಜಾನಕಿ ಹಾಡಿರೋದು.
0: ಹೌದಾ, ಯಾಕೆ ನಿಮ್ಗೆ ಹಾಡು ಇಷ್ಟ? ಅವ್ರು ಹಾಡಿರೋದೆ ಯಾಕೆ ಬೇಕು?
1: ಅವ್ರು ಹಾಡಿರೋದಂದ್ರೆ ಅವರು ಗಂಡನ್ನ ಉಳಿಸ್ಕೊಂಡಿರ್ತಾರೆ. ಅವ್ರು ತಾಳಿ ಮಾರ್ಬಿಟ್ಟು ಗಂಡನ್ನ ಉಳಿಸ್ಕೊಳಕ್ ಹೋಗ್ತಾಳೆ.
0: ಹೌದು,
1: ಆದ್ರೆ ಅದು ಪ್ರಯತ್ನ ಆಗಲ್ಲ.
0: ಹೌದು,
1: ಕೈ ತಪ್ಪು ಹೋಗ್ಬಿಡ್ತದೆ. ಅದೇ ಒಂದು ನೆನಪಾಗ್ತದೆ ಅಷ್ಟೇ.
0: ಆಯ್ತು, ನಿಮ್ಗೋಸ್ಕರ ಹಾಡನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು ನಿಮಗೆ.
1: ಥ್ಯಾಂಕ್ ಯು ಮೇಡಮ್.

0: ಬೆಂಕಿ ಬಲೆ ಚಿತ್ರದ ಹಾಡನ್ನು ಕೇಳಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಎಸ್ ಜಾನಕಿ ಅವರು ಹಾಡಿದರು. ನೋಡಿ, ನಮ್ಮ ನಿತ್ಯ ಕೇಳುಗರು ನಮಗೆ ಹೆಸರುಗಳ ಪಟ್ಟಿಯನ್ನೇ ಕಳಿಸ್ಬಿಟ್ಟಿದ್ದಾರೆ. ಯಾರ್ಯಾರು ಯಾವ್ಯಾವ ಹೆಸರಿಂದ ಯಾವ್ಯಾವ ಊರಿಂದ ಸುಳ್ಳು ಹೆಸರಿಂದ ಸುಳ್ಳು ಊರಿಂದ ನಮಗೆ ಕರೆಗಳನ್ನು ಮಾಡ್ತಾರೆ ಅಂತ, ಇದು ಬಹಳ ನಮಗೆ ಸಹಾಯ ಆಗುತ್ತೆ. ಯಾಕಂದರೆ ನಮಗೆ ಗೊತ್ತಿರೋದಿಲ್ಲ, ಅವರು ಮೊದಲನೇ ಸತಿ ಕರೆ ಮಾಡ್ತಿದ್ದಾರೆ ಅಂದ್ಕೊಂಡು ನಾವು ಮಾತಾಡ್ತೀವಿ. ಆದರೆ ಇಲ್ಲಿ ಹೆಸರುಗಳನ್ನು ನೋಡಿದಾಗ, ಇವರ ಹೆಸರುಗಳನ್ನು ಕೇಳಿದಾಗ ಹೋಲಿಕೆ ಆಗುತ್ತೆ. ಹಾಗಾಗಿ ದಯವಿಟ್ಟು ನಿಜ ನಾಮಧೇಯವನ್ನ ಹೇಳಿ. ಮುಂದಿನ ಕರೆ ಯಾರು ಮಾಡಿದರೆ ನೋಡೋಣ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡೋದು?
1: ನಮಸ್ತೆ ಮೇಡಮ್, ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಅಂತ ಮೇಡಮ್.
0: ನೀವು ಮೊದಲನೇ ಸತಿ ಮಾಡ್ತಾ ಇರೋದ? ಯಾವಾಗ ಮಾಡಿದ್ದು?
1: ಹೋದ ತಿಂಗಳ ಮಾಡಿದ್ದೆ ಮೇಡಮ್, ಜುಲೈ ತಿಂಗಳಾಗ. ಡೈಲಿ ಮಾಡಕ್ ಆಗಲ್ಲ ಮೇಡಮ್ ಅವರೇ, ನಾವು ಹೆಚ್ಚಾಗಿ ಕೇಳೋದಲ್ಲ, ಬೆಳಿಗ್ಗೆ ಅಷ್ಟೇ ಒಂದ್ ಸ್ವಲ್ಪ ರೇಡಿಯೋ ಕಾರ್ಯಕ್ರಮ.
0: ಕಾಲ್ ಕಟ್ ಆಗಿದೆ, ಮುಂದಿನ ಕರೆ ನೋಡೋಣ.
2: ಹಲೋ
0: ಹಲೋ, ಯಾರು ಮಾತಾಡೋದು?
2: ಹಲೋ
0: ಹಲೋ
2: ಮೇಡಮ್, ನಾವು ಮೂರ್ ತಿಂಗಳಿಂದ ಕಾಲ್ ಮಾಡಿಲ್ಲ ಮೇಡಮ್, ಕಟ್ ಮಾಡಬೇಡಿ.
0: ಇಲ್ಲ, ಯಾರು ಮಾತಾಡ್ತಾ ಇರೋದು? ನಾವು ಕಟ್ ಮಾಡ್ತಾ ಇಲ್ಲ.
2: ಓಕೆ ಮೇಡಮ್, ಮಾದಪ್ಪ ಮೇಡಮ್ ಕಮಂಡಲ ಬಂದು.
0: ಲೈನ್ ಕಟ್ ಆಗ್ತಾ ಇದೆ, ನೋಡೋಣ ಮುಂದೆ ಯಾರು ಮಾಡ್ತಾರೆ ಕರೆನಾ ಅಂತ.

0: ಹಲೋ ಹಲೋ
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ವಸಂತ್ ಕುಮಾರ್ ವಾಸು, ಹಾಸನಿಂದ.
0: ಹಾಸನಿಂದ ಹೇಳಿ ಸರ್, ಯಾವ ಹಾಡು ಬೇಕು ನಿಮಗೆ?
1: ನಮಗೆ ಇವಾಗ ನಿಮ್ಮ ಕಾರ್ಯಕ್ರಮಕ್ಕಿಂತ ಮುಂಚೆ ಡಿ ವಿ ಜಿ ಅವ್ರ ಕಾರ್ಯಕ್ರಮನ ಕೇಳಿಸ್ಕೊಂಡೆ. ನನಗೆ ನಾನು ಭಾಗಶಃ ಅವ್ರು ತೀರಾ ತಿಳ್ಕೊಳಕ್ ಆಗಿಲ್ಲ ಅವ್ರ ಬಗ್ಗೆ, ಸ್ವಲ್ಪ ತಿಳ್ಕೊಂಡಿದ್ದೀನಿ. ನಂಗೆ ಒಂಥರ ಹೇಳ್ಬೋದು, ಸಣ್ಣದಾಗಿ 10% ಭಾಗ ನಾನು ಅವ್ರ ಅಭಿಮಾನಿ. ಭಾರಿ ಇಷ್ಟ ನನ್ಗೆ ಡಿ ವಿ ಜಿ ಅವ್ರದ್ದು.
0: 10% ಅಷ್ಟೇ ಇಷ್ಟನ?
1: ಅಲ್ಲ, ಯಾಕಂದ್ರೆ ನನ್ನ ಹತ್ರ ಪರಿಪೂರ್ಣ ಮಾಹಿತಿ
0: ಗೊತ್ತು ಅವ್ರ ಬಗ್ಗೆ. ಅರ್ಥ ಆಯ್ತು. ಹೇಳಿ.
1: ಈ ಬಸ್ಗಳಲ್ಲಿ ಅಲ್ಲಿ ಇಲ್ಲಿ ಓದಿದೀನಿ, ಕೆಲವೊಂದು ಬುಕ್ ಗಳಲ್ಲಿ ನೋಡಿದೀನಿ, ಕೆಲವೊಂದು ನೀವು ಹೇಳ್ತಿರ್ತೀರ ರೇಡಿಯೋದಲ್ಲಿ, ಕಾರ್ಯಕ್ರಮದಲ್ಲಿ, ಇದು ಕತೆಗಳೆಲ್ಲ ಅದನ್ನೆಲ್ಲ ಕೇಳಿದ ಮೇಲೆ ನನ್ನ ಪರಿಣಾಮ ಬೀರಿದೆ. ಹಾಗಾಗಿ ನಾನು ಇನ್ನೂ ಪರ್ಸೆಂಟೇಜ್ ಅಷ್ಟು ಕೊಟ್ಕೊಂಡಿದ್ದೀನಿ.
0: ಪರವಾಗಿಲ್ಲ ಪರವಾಗಿಲ್ಲ, ಮುಂದೆ ನೀವು ಓದಿ ಮಂಕುತಿಮ್ಮನ ಕಗ್ಗ, ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಕಗ್ಗದ ಸಿರಿ ದಿನ ಬರುತ್ತಲ್ಲ ನಮ್ಮ ಆಕಾಶವಾಣಿ. ಒಳ್ಳೇದಾಯ್ತು, ಧನ್ಯವಾದಗಳು. ಹೇಳಿ, ಯಾವ ಹಾಡನ್ನ ಪ್ರಸಾರ ಮಾಡ್ಲಿ?
1: ಬದುಕು ಜಟಕ ಬಂಡಿ, ವಿಜಯದರ ಸಾಹೇಬ.
0: ಆಯ್ತು, ಎಲ್ಲಿ ನಿಮ್ಮ ಮನೆ ಎಲ್ಲಿ ಅಂತ ಹೇಳಿದ್ರಿ?
1: ಮೇಡಮ್, ನಾವು ಡಿಸ್ಟಿಕ್ ಹಾಸನ್ ಡಿಸ್ಟಿಕ್, ಟೌನ್ ಲಿಮಿಟ್.
0: ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ಸರ್?
1: ವ್ಯಾಪಾರ.
0: ವ್ಯಾಪಾರ, ಏನ್ ಬಿಸ್ನೆಸ್?
1: ನಮ್ದು ಸಿಟಿ ಸೆಂಟರ್, ಆರ್ಟ್ ಆಫ್ ಸೆಂಟರ್ ಪಾಯಿಂಟ್ ಅಲ್ಲಿ ಶಾಪ್ ಇದೆ. ಸೀಸನ್, ಆಲ್ ಸೀಸನ್ ಐಟಮ್ಸ್ ಎಲ್ಲಾ ಮಾಡ್ತೀವಿ. ಮಾನ್ಸೂನ್ ಸೀಸನ್ ಅಲ್ಲಿ ಅಂಬ್ರೆಲಾ ಇರ್ಬೋದು, ಇದರಲ್ಲಿ ಸಮ್ಮರ್ ಅಲ್ಲಿ ಬೇರೆ ಬೇರೆ ಐಟಮ್ಗಳು, ಕ್ಯಾಪ್ಸ್, ಪ್ರತಿಯೊಂದು ಐಟಮ್.
0: ಆಯ್ತು ಆಯ್ತು, ಧನ್ಯವಾದ ಕರೆ ಮಾಡಿ. ನಮಗೆ ಡಿ ವಿ ಜಿ ಅವರ ಹಾಡನ್ನ ಕೇಳೋದಕ್ಕಾಗಿ ನಿಮ್ ಜೊತೆ ನಾವು ಖುಷಿಯಾಗಿ ಕೇಳ್ತೀವಿ ಇದನ್ನ. ನಿಮಗೋಸ್ಕರ ಈ ಹಾಡನ್ನ ಪ್ರಸಾರ ಮಾಡ್ತಾ ಇದೀವಿ. ಧನ್ಯವಾದ ಸರ್.
1: ಧನ್ಯವಾದ ಮೇಡಮ್, ತುಂಬ ಹೃದಯದ ಧನ್ಯವಾದ.
0: ಧನ್ಯವಾದ.
2: ಬದುಕು ಜಟಕಾ ಬಂಡಿ, ಬದುಕು ಜಟಕಾ ಬಂಡಿ, ವಿಧಿಯದರ ಸಾಹೇಬ. ಕುದುರೆ ನೀ ಅವನು ಪೇಳ್ದಂತೆ ಪಯಣಿಗರು, ಕುದುರೆ ನೀ ಅವನು ಪೇಳ್ದಂತೆ ಪಯಣಿಗರು.

ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿದನಿಗಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ

0: ಹಲೋ.
1: ಹಾಂ ಮೇಡಮ್.
0: ಹಲೋ, ನಮಸ್ತೆ, ಯಾರು ಮಾತಾಡೋದು?
1: ನಮಸ್ತೆ ಮೇಡಮ್, ಮಾದಪ್ಪ ಮೇಡಮ್, ಕಮಂಡಲ ಗೊಂದಿ ಜಗಳೂರು ತಾಲೂಕಿಂದ.
0: ಮಾದಪ್ಪ ಅವರೇ, ನೀವು ನಿಜವಾದ ಊರು ಯಾವ್ದು ನಿಮ್ದು?
1: ಕಮಂಡಲ ಗೊಂದಿ ಜಗಳೂರು ತಾಲೂಕು ಮೇಡಮ್.
0: ಯಾವಾಗ ಕರೆ ಮಾಡಿದ್ ನೀವು?
1: ಮೇಡಮ್, 3 ಮಂತ್ಸ್ ಆಯ್ತು ಮೇಡಮ್, ಲೈನ್ ಸಿಕ್ಕಲ್ಲ. ನಾವು ಹಾಡು ಕೇಳ್ತೀವಿ ಅಷ್ಟೇ, ಹೊಸಬ್ರು ಮಾಡಿಲ್ಲ ಅಂತ ಕಾಲ್ ಮಾಡಿಲ್ಲ ಮೇಡಮ್.
0: ಹೌದಾ? ನಿಜವಾಗ?
1: ಹೌದು ಮೇಡಮ್, ನಿಜ, ಸತ್ಯ ಮೇಡಮ್, ಸುಳ್ಳು ಹೇಳೋದಿಲ್ಲ. ನಾವು ಒಂದ್ ಹಾಡಿಗೋಸ್ಕರ ಯಾರು ಸುಳ್ಳು ಹೇಳ್ತಾರೆ ಮೇಡಮ್?
0: ಕರೆಕ್ಟ್ ಕರೆಕ್ಟ್ ಪಾ, ಹೇಳಿ, ಯಾವ ಹಾಡ್ಬೇಕು ನಿಮ್ಗೆ?
1: ಮೇಡಮ್, ಪ್ರತಾಪ್ ಚಿತ್ರದಿಂದ ಪ್ರೇಮ ಬರಹ 100 ತರಹ ಅಂತ ಇದಲ್ಲ ಮೇಡಮ್, ಈ ಸಾಂಗ್ ಮೇಡಮ್.
0: ಆಯ್ತು, ಪ್ರಸಾರ ಮಾಡ್ತೀವಿ. ಥ್ಯಾಂಕ್ ಯು.
1: ಓಕೆ ಮೇಡಮ್, ಲೈನ್ ಅಲ್ಲಿ ಇರ್ಬೇಕಾ ಬೇಡ ಮೇಡಮ್?
0: ಇಲ್ಲ, ಹಾಡು ಕೇಳ್ಬಾರ್ದ ನೀವು. ಕೇಳ್ತೀರಾ ಕೇಳಲ್ವಾ? ಇವಾಗ
1: ಕೇಳ್ತೀವಿ ಮೇಡಮ್. ಈಗ
0: ಮತ್ತೆ ಲೈನ್ ಅಲ್ಲಿ ಇದ್ರೆ ಕೇಳಕ್ ಆಗಲ್ಲ ಅಲ್ವಾ?
1: ಈಗ ಡೈರೆಕ್ಟ್ ತಗೊಂಡಿರ ಅಥವಾ ಅಡ್ವಾನ್ಸ್ ತಗೊಂಡಿರ ಅಂತ ಗೊತ್ತಾಗಲಿಲ್ಲ.
0: ಇಲ್ಲ ಇಲ್ಲ, ನೀವು ಇವಾಗ ಬರ್ತಾ ಇದೀರಾ ಆನ್ ಏರ್, ಎಲ್ಲರಿಗೂ
1: ಕೇಳಿಸ್ತೀನಿ ಮಾತಾಡ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು
0: ಮೇಡಮ್. ಥ್ಯಾಂಕ್ ಯು.

0: ಹಲೋ
1: ಹಲೋ ನಮಸ್ತೆ, ನಾನು ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಮ್ಮ.
0: ನಿಮ್ಮ ಹೆಸರು
1: ಅಂತ ಹೇಳಿ?
0: ರೇಖಾ ಅವರೇ ಹೇಳಿ.
1: ರೇಖಾ ಅಂತ ಹೇಳಿ, ಸ್ವಸದ ದಿನಾಚರಣೆ ನನಗೆ ಲೈನ್ ಸಿಗಲ್ಲಮ್ಮ.
0: ಹೌದಾ, ಹೇಳಿ, ಯಾವ ಹಾಡನ್ನ ಪ್ರಸಾರ ಮಾಡೋಣ ನಿಮಗೋಸ್ಕರ?
1: ಸಂಗಮದಿಂದ ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೇರೆವೆ ಸಾಂಗ್ ಬೇಕಿತ್ತಲ್ಲಮ್ಮ.
0: ಆಯ್ತು, ನಿಮಗೋಸ್ಕರ ಹಾಡನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು ತಮ್ಮ ಧನ್ಯವಾದಗಳಮ್ಮ.

0: ಕೇಳುಗ್ರೆ, ನಮಗೆ ನಿಮ್ಮನ್ಗೆ ಯಾರಿಗೂ ನಿಮಗೆ ಬೇಜಾರಾಗಲಿ ಅನ್ನೋ ಉದ್ದೇಶ ಖಂಡಿತ ನಮಗಿದ್ದ. ಎಲ್ಲರಿಗೂ ಅವಕಾಶ ಮಾಡಿಕೊಡಿ ಅನ್ನೋದೊಂದೇ ನಾವು ಕೇಳ್ಕೊಳ್ಳೋದು. ಕೆಲವರು ನಮ್ಮ ನಂಬರನ್ನು ಕೇಳಿ ಸಂದೇಶನ ಕಳಿಸಿದ್ದಾರೆ. ನಾ ಯಾವ ನಂಬರ್ಗೆ ನಾವು ಕರೆ ಮಾಡಬೇಕು ಅಂತ 080 ನಂಬರ್ ಹೇಳ್ತಾ ಇದ್ದೀನಿ, ಬರ್ಕೊಳ್ಳಿ. 080-222-6125 222-6125 ಇನ್ನೊಂದು ಸತಿ ಹೇಳ್ತೀನಿ, 080-222-6125 ಇದು ನಮ್ಮ ಸಂಖ್ಯೆ, ಇದಕ್ಕೆ ನೀವು ಕರೆ ಮಾಡಬಹುದು. ಹಲೋ, ಯಾರು ಮಾತಾಡ್ತಾ ಇರೋದು?
1: ನಾನು ಕರುಣಾಕರ ಮೇಡಮ್.
0: ಹೇಳಿ ಸರ್, ನಮಸ್ತೆ. ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
1: ಮುಂಬೈಯಿಂದ.
0: ಮುಂಬೈಯಿಂದ ಹೇಳಿ, ಯಾವ ಹಾಡು ಬೇಕು ನಿಮಗೆ?
1: ಶ್ರಾವಣ ಬಂತು ಚಿತ್ರದಿಂದ ಯಾವ್ದಾದ್ರು ಒಂದು ಹಾಡು ಹಾಕಿದ್ವಿ.
0: ನೋಡಿದಿರಾ ಈ ಚಿತ್ರನ?
1: ನೋಡಿದೆ, ತುಂಬಾ ಹಿಂದೆ, ನೆನಪಿಲ್ಲ ಈಗ ಸರಿಯಾಗಿ.
0: ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ನೀವು ಮುಂಬೈಯಲ್ಲಿ?
1: ನಾನು ಟ್ಯಾಕ್ಸ್ ಕನ್ಸಲ್ಟೆಂಟ್ ಮೇಡಮ್.
0: ಎಷ್ಟು ವರ್ಷ ಆಯ್ತು ನಿಮ್ಮಲ್ಲಿ ಹೋಗಿ?
1: ನಾನು 96 ಮೇಡಮ್.
0: ಓ, ತುಂಬಾ ವರ್ಷಗಳಾಗಿದೆ. ಅಂದ್ರೆ ಅಲ್ಲೆಲ್ಲ ಕನ್ನಡ ಚಿತ್ರಗಳನ್ನ ನೋಡ್ತಾ ಇರ್ತೀರಿ, ಇವಾಗೆಲ್ಲ ಅಂತರ್ಜಾಲ ಇರೋದ್ರಿಂದ
1: ಎಲ್ಲಾದ್ರೂ ಅಪರೂಪ ಇಲ್ಲ, ಥಿಯೇಟರ್ ಕೂಡ ಹೋಗಿ ನೋಡುತ್ತೆ.
0: ಅಲ್ಲಿ ಇರುತ್ತಾ ಕನ್ನಡ ಚಿತ್ರಗಳು? ಬರುತ್ತವ?
1: ಬರುತ್ತೆ ಮೇಡಮ್.
0: ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಯಾವ ಹಾಡು ಹಾಕ್ಲಿ? ಇದೇ ರಾಗದಲ್ಲಿ ಹಾಕ್ಲಾ ಶ್ರಾವಣ ಬಂತು ಚಿತ್ರದ್ದು? ಬಾನಿನ ಅಂಚಿಂದ ಬಂದೆ ಇದೇ ರಾಗದಲ್ಲಿ, ಶ್ರಾವಣ ಮಾಸ ಬಂದಾಗ
1: ಇದೇ ರಾಗದಲ್ಲಿ ಹಾಕಿ.
0: ಆಯ್ತು, ನಿಮಗೋಸ್ಕರ ಈ ಗೀತೆನ ಪ್ರಸಾರ ಮಾಡ್ತಾ ಇದೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು.

ವಾಣಿಜ್ಯರಾವ್ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದರು. ಚಿವುದೇಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತದಲ್ಲಿ ಶ್ರಾವಣ ಬಂತು ಚಿತ್ರ ಇದಾಗಿತ್ತು. ಸಂಧ್ಯಾ ಮೋಹನ್ ಅವರು ನಮಗೆ ಸಂದೇಶ ಕಳಿಸಿ ಹೇಳ್ತಿದ್ರೆ, ನಾವು ಎಷ್ಟು ಕರೆ ಮಾಡಿದ್ರೂ ನಮಗೆ ಕರೆ ಸಿಗ್ತಾ ಇಲ್ಲ, ಹಾಗಾಗಿ ನನಗೋಸ್ಕರ ಭಾಗ್ಯಜ್ಯೋತಿ ಚಿತ್ರದ ಕಸ್ತೂರಿ ಶಂಕರ್ ಅವರು ಹಾಡಿರುವ ಹಾಡನ್ನು ಪ್ರಸಾರ ಮಾಡಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ನಿಮಗೋಸ್ಕರ ಈ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ.

ಭಾಗ್ಯಜ್ಯೋತಿ ಚಿತ್ರದ ಹಾಡಿನ ಕೇಳಿದ್ರಿ. ಕಸ್ತೂರಿ ಶಂಕರ್ ಅವರು ಹಾಡಿದ್ರು. ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ. ನಮ್ಮ ಇನ್ನೊಬ್ಬರು ಕೇಳುಗರು ಕರೆ ಮಾಡಿದ್ರು ಆಗಲೇ, ಆದರೆ ಕರೆ ಅಲ್ಲೇ ಕಟ್ಟಾಗಿತ್ತು. ಅವರೊಂದು ಹಾಡಿನ ಕೇಳಿದ್ರು ಗರುಡರೇಖೆ ಚಿತ್ರದ್ದು, ಅವ್ರಿಗೋಸ್ಕರ ಈ ಹಾಡು.

ವೀಣಾ ಅವರು ಸಂದೇಶ ಕಳಿಸಿ, ನಮಗೆ ಕರೆ ಸಿಗ್ತಾ ಇಲ್ಲ, ದಯವಿಟ್ಟು ಮುತ್ತಿನಹಾರ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಸಮಯ ಇನ್ನ 3 ನಿಮಿಷ ಇದೆ, ಹಾಗಾಗಿ ಪೂರ್ತಿ ಹಾಡು ಪ್ರಸಾರ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ಕೋತೀನಿ, ಯಾಕಂದರೆ 9 ಗಂಟೆ ಕರೆಕ್ಟಾಗಿ ಇಂಗ್ಲೀಷ್ನಲ್ಲಿ ವಾರ್ತೆಗಳಿರುತ್ತೆ. ಎಷ್ಟಾಗುತ್ತೋ ಅಷ್ಟು ಹಾಡನ್ನು ಪ್ರಸಾರ ಮಾಡ್ತೀನಿ ನಿಮಗೋಸ್ಕರ. ಈ ಹಾಡು, ಈ ಹಾಡಿನೊಂದಿಗೆ ಇಂದಿನ ನಿಮ್ಮ ಆಯ್ಕೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. 9 ಗಂಟೆಗೆ ಸರಿಯಾಗಿ ಇಂಗ್ಲೀಷ್ನಲ್ಲಿ ವಾರ್ತೆಗಳನ್ನು ಕೇಳ್ತೀರಿ. ಸಂದೇಶ ಕಳಿಸಿದ ಎಲ್ಲ ನಮ್ಮ ಕೇಳುಗರಿಗೂ, ಹಾಗೆ ಕರೆ ಮಾಡಿದಂತಹ ಕೇಳುಗರಿಗೂ ಧನ್ಯವಾದಗಳು.

ಸಮಯ 9:15 ಆಗಿದೆ. ಹಿಂದಿ ಹಾಡುಗಳನ್ನು ಕೇಳುವಂತಹ ಸಮಯ. ಮೊದಲನೇದಾಗಿ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಒಂದು ಹಾಡನ್ನು ಕೇಳೋಣ, ಪಡೋ ಸಂಚಿತ್ರದು.

ಅಂಜನ್ ಅವರ ಸಾಹಿತ್ಯ, ರಾಜೇಶ್ ರೋಷನ್ ಅವರ ಸಂಗೀತದಲ್ಲಿ ಕಿಶೋರ್ ಕುಮಾರ್ ಯಾರಾನ ಚಿತ್ರಕ್ಕಾಗಿ ಶೀರ್ಷಿಕೆ ಗೀತೆಯನ್ನು ಹಾಡಿದರು. ಅವರದೇ ಧ್ವನಿಯಲ್ಲಿ ಇನ್ನೊಂದು ಗೀತೆ ಮೇರೆ ಜೀವನ್ ಸಾಥಿ ಚಿತ್ರದು.

ಕಾರವಾನ್ ಚಿತ್ರದ ಹಾಡಿದಾಗಿತ್ತು. ಮಜ್ರು ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತದಲ್ಲಿ ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್ ಅವರು ಈ ಹಾಡನ್ನು ಹಾಡಿದರು. ಮುಂದೆ ಈಗ ಬರ್ತಾ ಇದೆ ಸಂಗಮ್ ಚಿತ್ರದ ಹಾಡು. ಮುಕೇಶ್ ಹಾಗೂ ವೈಜಯಂತಿ ಮಾಲಾ ಅವರು ಈ ಹಾಡನ್ನು ಹಾಡಿದ್ದಾರೆ.

ಅನ್ಪಡ್ ಚಿತ್ರದ ಗೀತೆನ ಕೇಳಿದ್ರಿ. ಲತಾ ಮಂಗೇಶ್ಕರ್ ಅವರು ಹಾಡಿದರು. ರಾಜಾ ಮೆಹದಿ ಅಲಿ ಖಾನ್ ಅವರ ಸಾಹಿತ್ಯ, ಮದನ್ ಮೋಹನ್ ಅವರ ಸಂಗೀತ ಈ ಹಾಡಿಗಿತ್ತು. ರಾಮ್ಪುರ್ಕ ಲಕ್ಷ್ಮಣ್ ಚಿತ್ರದ ಹಾಡು, ಮಜರು ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತದಲ್ಲಿ ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಮತ್ತು ಕಿಶೋರ್ ಕುಮಾರ್.

ದ ಗ್ರೇಟ್ ಗ್ಯಾಂಬ್ಲರ್ ಚಿತ್ರದ ಹಾಡಿದಾಗಿತ್ತು. ಆಶಾ ಭೋಸ್ಲೆ ಅವರು ಸಂಗಡಿಗರ ಜೊತೆ ಹಾಡಿದ್ರು. ಆನಂದ್ ಭಕ್ಷಿ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ ಈ ಹಾಡಿಗಿತ್ತು. ಬಹುಶಃ ಒಂದೇ ಒಂದು ಹಾಡು ಪ್ರಸಾರ ಮಾಡುವಷ್ಟು ಸಮಯ ಇದೆ. ಫೈಜ್ ಅನ್ವರ್ ಅವರ ಸಾಹಿತ್ಯ, ನಿಖಿಲ್ ವಿನಯ್ ಅವರ ಸಂಗೀತದಲ್ಲಿ ಚಿತ್ರ ಅವರು ಹಾಡಿದ್ದಾರೆ. ತುಂಬೆನ್ ಚಿತ್ರದ ಶೀರ್ಷಿಕೆ ಹಾಡು.

ಇಲ್ಲಿಗೆ ಇಂದಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮ ಮುಕ್ತಾಯವಾಯಿತು. ಹುಬ್ಬಳ್ಳಿಯಿಂದ ಮೇಘ ಧ್ರುವ ಮಮತಾ ಅವರ ಸಂದೇಶ ಬಂದಿದೆ. ಮಂಗಳ ಅವರು ಮೈಸೂರಿನಿಂದ, ಚನ್ನಪ್ಪ ಜಿ ಪಿ ನಗರದಿಂದ ನಿರ್ಮಲಾ ಅವರ ಸಂದೇಶ, ಹಾಗೆ ನಾಗರತ್ನ ಅವರು ಸಂದೇಶನ ಕಳಿಸಿದ್ದಾರೆ. ಸುಭಾನ್ ಕೋರಿ ಇವರು ಸಹ ಹಾಡುಗಳನ್ನು ಮೆಚ್ಚಿಕೊಂಡಿದ್ದಾರೆ. ವಾಸುಕಿ ಸಾಗರದಿಂದ ಎಲ್ಲ ಸಂದೇಶನ ಕಳಿಸಿ ಹಾಡುಗಳನ್ನು ಮೆಚ್ಚಿಕೊಂಡಿದ್ದಾರೆ. ಸಂದೇಶ ಕಳಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು.

0: آتش ما نیست دیمو کم شکر. ಕ್ಷಯರೋಗ ಮುಕ್ತ ಭಾರತ ಅಭಿಯಾನದ ಪ್ರಯತ್ನಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ಕರ್ನಾಟಕ ಮತ್ತು ಕೇರಳ ಸಂಸದರೊಂದಿಗೆ ನಡೆದಂತಹ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕ್ಷಯರೋಗ ಮುಕ್ತ ಭಾರತ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಆರೋಗ್ಯ ಸೌಲಭ್ಯಗಳೊಂದಿಗೆ ತೊಡಗಿಸಿಕೊಳ್ಳುವಂತೆ ಸಂಸದರಿಗೆ ಕೇಂದ್ರ ಸಚಿವರು ಸಲಹೆ ನೀಡಿದ್ದಾರೆ. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿಳಿದಿದೆ. ನಾಳೆಯಿಂದ ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ಹರಿಸಬೇಕು ಎಂದು ನಿರ್ದೇಶನ ನೀಡಿದೆ. ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಕೊಳ್ಳುವ ಮುನ್ನ ಪೋಷಕರು ಮಕ್ಕಳಿಗೆ ಪರೀಕ್ಷೆ ನೀಡುತ್ತಿದ್ದ
1: ಖಾಸಗಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಕಾನೂನು ಕ್ರಮ ಜರುಗಿಸಲು ಮುಂದಾಗಿದೆ. ಮಗುವಿನ ಬುದ್ಧಿವಂತಿಕೆ, ಪೋಷಕರ ವಿದ್ಯಾರ್ಹತೆ ಸೇರಿದಂತೆ ಇತರೆ ವಿಷಯಗಳನ್ನು ಪರಿಶೀಲಿಸಲು ಪರೀಕ್ಷೆ ನಡೆಸುವಂತಿಲ್ಲ ಎಂದು ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಒಂದು ವೇಳೆ ದಾಖಲಾತಿಗೆ ಮುನ್ನ ಇಂತಹ ಪರೀಕ್ಷೆಗಳನ್ನು ನಡೆಸಿದರೆ ಅಂತಹ ಶಾಲೆಗಳಿಗೆ ದಂಡ ವಿಧಿಸಲಾಗುತ್ತದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ರೈತರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು ಈವರೆಗೆ 58,838 ರೈತರು ವಿವಿಧ ಬೆಳೆಗಳಿಗೆ ವಿಮೆ ನೋಂದಣಿ ಮಾಡಿಕೊಂಡಿದ್ದಾರೆ. ಈರುಳ್ಳಿ, ಮೆಣಸಿನಕಾಯಿ ಮತ್ತು ನೀರಾವರಿ ಸೂರ್ಯಕಾಂತಿ ಬೆಳೆಗಳಿಗೆ ಇದೇ 14ರವರೆಗೆ ನೋಂದಣಿಗೆ ಅವಕಾಶ ಕಲ್ಪಿಸಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಪ್ರಸಿದ್ಧ ವಾಣಿವಿಲಾಸ ಸಾಗರ ಮತ್ತು ಗಾಯತ್ರಿ ಜಲಾಶಯಗಳಿಗೆ ನಾಳೆಯಿಂದ ಇದೇ 16ರವರೆಗೆ ಸಾರ್ವಜನಿಕರ ಪ್ರವೇಶವನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ. ಅಣೆಕಟ್ಟು ಸುರಕ್ಷತಾ ಕಾಯ್ದೆ 2021 ಅನ್ವಯ ಈ ಎರಡು ಜಲಾಶಯಗಳ ಸಮಗ್ರ ಸುರಕ್ಷತಾ ಮೌಲ್ಯಮಾಪನಕ್ಕಾಗಿ ಸ್ವತಂತ್ರ ತಜ್ಞರ ಸಮಿತಿ ಭೇಟಿ ನೀಡುತ್ತಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 388 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದಾಂತ್ಯಕ್ಕೆ 78,154 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 112 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದಾಂತ್ಯಕ್ಕೆ 24,472 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.44 ರೂಪಾಯಿಯಷ್ಟಿದೆ. ಹುಬ್ಬಳ್ಳಿ ತಾಲೂಕಿನ ರಾಮಪುರ ಗ್ರಾಮದ 12 ವರ್ಷದ ಬಾಲಕ ಸುಚೇತ್ ಧರಣ್ಣವರ್ ರಾಷ್ಟೀಯ ಶ್ರೇಯಾಂಕದ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿದ್ದಾರೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಇದೇ 16ರಿಂದ 19ರವರೆಗೆ ನಡೆಯಲಿರುವ ಯುಟಿಟಿ ರಾಷ್ಟೀಯ ಶ್ರೇಯಾಂಕದ ಟೇಬಲ್ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ರಾಜ್ಯವನ್ನು ಅವರು ಪ್ರತಿನಿಧಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಸಮಯ 10:03 ಆಗಿದೆ. ಇನ್ನು 11:00 ಪ್ರೇಮ ಗೀತೆಗಳ ಸಮಯ. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇದು ವಿವಿಧ ಭಾರತಿ, ಇಲ್ಲಿ ಮಾತು ಮಿತ, ಹಾಡು ಹಿತ. ಇದು ಅವಳ ಮಾತು, ಇಷ್ಟು ದಿನ ಮನಸ್ಸಿನಲ್ಲೇ ಇಟ್ಕೊಂಡಿದ್ದಂತಹ ಮಾತು, ತನ್ನಲ್ಲೇ ಕರಗಿಸ್ಕೊಂಡಿದ್ದಂತಹ ಪ್ರೀತಿ ಇವತ್ತು ಅವಳು ಹೇಳೋಕೆ ಹೊರಟಿದ್ದಾಳೆ. ಅಂಜಿಕೆಯಿಂದಲ್ಲ, ಹೆಮ್ಮೆಯಿಂದ. ನಾನು ಪ್ರೀತಿಸಿದ್ದೀನಿ, ಮನಸಾರಿ ಪ್ರೀತಿಸಿದ್ದೀನಿ ಅಂತ. ಈ 1 ಗಂಟೆವರೆಗೂ, 1 ಗಂಟೆಯಲ್ಲ 11 ಗಂಟೆವರೆಗೂ ಅವಳದೇ ತನಿ, ಅವಳದೇ ಕಥೆ, ಅವಳದೇ ಹಾಡುಗಳು, ಹಳೆಯ ಸಿನಿಮಾಗಳ, ಎಂದಿಗೂ ಹಳೆಯ ದಾಗದ ಆ ಹೆಣ್ಣು ದನಿಗಳ ಜೊತೆ, ನಮ್ಮ ಜೊತೆ ನೀವಿರ್ತೀರಲ್ಲ. ಬನ್ನಿ, ಅವಳ ದನಿಯಲ್ಲಿ ಮೊದಲ ಗೀತೆ

ಪಿ ಸುಶೀಲಾ ಅವರು ಹಾಡಿದರು. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ಸಾಹಿತ್ಯವನ್ನು ಎಂ ರಂಗರಾವ್ ಅವರ ಸಂಗೀತದಲ್ಲಿ ಸಾಕ್ಷಾತ್ಕಾರ ಚಿತ್ರಕ್ಕಾಗಿ. ಹೆಣ್ಣಿನ ಬಾಯಲ್ಲಿ ಪ್ರೀತಿ ಬಂದಾಗ ಅದು ತುಂಬ ಮೃದು, ನಾಚಿಕೆ, ಧೈರ್ಯ ಎಲ್ಲ ಸೇರಿರುತ್ತೆ. ಹುಡುಗನ ಹಾಗೆ ನೇರವಾಗಿ ಹೇಳಲ್ಲ, ಅವಳು ಹೇಳೋಕೆ ಬಯಸಿದ ಒಂದೇ ಮಾತು, ಆದರೆ ಆ ಒಂದು ಮಾತಿಗಾಗಿ ಸಾವಿರ ಕನಸು ಕಂಡಿದ್ಲು. ಆ ನಾಚಿಕೆಯ ಮರೆಯಲ್ಲಿ ಅಡಗಿರೋ ಪ್ರೀತಿ ಇದು.

ಹೂವಿನಂತ ಹೆಣ್ಣಿನ ಹಾಡನ್ನು ಹಾಡಿದ್ದು ಪಿ ಸುಶೀಲಾ ಅವರು, ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ ಸಿಪಾಯಿ ರಾಮು ಚಿತ್ರಕ್ಕಾಗಿ. ನನ್ನ ಪ್ರಪಂಚ ದೊಡ್ಡದಲ್ಲ, ನನ್ನ ಪುಟ್ಟ ಸಂಸಾರನೇ ನನ್ನ ಪ್ರಪಂಚ. ನೀನು ನಗ್ತಾ ಇದ್ರೆ ಸಾಕು, ನನ್ನ ಮನೆ ತುಂಬ ಬೆಳಕು. ಇದು ಒಬ್ಬ ಹೆಂಡತಿಯ ಹೆಮ್ಮೆಯ ಮಾತು, ಪ್ರೀತಿಯ ಪ್ರಾರ್ಥನೆ.

ತನ್ನ ಪ್ರೀತಿಯನ್ನು ಆಕೆ ಯಾರಿಗೂ ಹೇಳಿಲ್ಲ, ದೇವ್ರಿಗೂ ಹೇಳಿಲ್ಲ, ಗೆಳತಿಗೂ ಹೇಳಿಲ್ಲ. ಮೊದಲ ಬಾರಿಗೆ ತನ್ನ ಹೃದಯಕ್ಕೆ ಹೇಳ್ಕೊಳ್ತಿದ್ದಾಳೆ, ನಾನು ಅವನವಳು ಅಂತ.

ಆ ಪದ ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ರಾಗ ರಾಗಿಣಿ ಯೋಗಾನುಬಂಧ, ವಿಜಯ ನರಸಿಂಹ ಅವರು ಬರೆದಿದ್ದಂತಹ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ, ಎಸ್ ಜಾನಕಿ ಅವರು ಹಾಡಿದ್ರು ಗೆಜ್ಜೆ ಪೂಜೆ ಚಿತ್ರಕ್ಕಾಗಿ. ಈಗಿನ ಕಾಲದಲ್ಲಿ ಎಲ್ಲರೂ ಅಲ್ಲ, ಕೆಲವರು ತಮ್ಮ ಪ್ರೇಮಿನ ಅಥವಾ ಪ್ರಿಯತಮೇನ ಹೇಗೆ ಕರೀತಾರೆ, ಸ್ವೀಟ್ ಹಾರ್ಟ್, ಡಾರ್ಲಿಂಗ್ ಅಂತೆಲ್ಲ ಕರೀತಾರೆ. ಆದರೆ ನಮ್ಮ ಅಚ್ಚ ಕನ್ನಡದಲ್ಲಿ ಎಷ್ಟು ಮುದ್ದಾಗಿ ಹೀಗೂ ಕರಿಬೋದು ಗೊತ್ತಾ? ಬನ್ನಿ ಕೇಳೋಣ.

ಬಾಳು ಜಿನುಜಿತದ ಹಾಡಿದಾಗಿತ್ತು. ಎಸ್ ಜಾನಕಿ ಅವರು ಹಾಡಿದರು, ಕುಣಿಗಲ್ ನಾಗಭೂಷಣ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ. ಅವಳು ಹೂವಲ್ಲ ಮುಳ್ಳು, ಬಳ್ಳಿಯಲ್ಲ ಮಿಂಚು, ಮುಟ್ಟಿದ್ರೆ ಸುಡ್ತೀನಿ ಬಿಟ್ಟರೆ ಮರೆತು ಬಿಡ್ತೀನಿ ಅಂತ ಸವಾಲು ಹಾಕ್ತಿದ್ದಾಳೆ ಹುಡುಗಿ. ಬನ್ನಿ ಕೇಳೋಣ.

ಯಲ್ಲಾರೀಶ್ವರಿ ಅವರು ಹಾಡಿದರು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ ಪರೋಪಕಾರಿ ಚಿತ್ರಕ್ಕಾಗಿ. ಎಲ್ಲ ರೀತಿಯ ಹೆಣ್ಣು ದನಿಗಳ ಹಾಡು ಇಂದಿನ ಪ್ರೇಮ ನಿನಾದದಲ್ಲಿ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಎಸ್ ಜಾನಕಿ ಅವ್ರದ್ದಾಯ್ತು, ಪಿ ಸುಶೀಲ್ ಅವ್ರದ್ದಾಯ್ತು, ಎಲ್ಲಾರೀಶ್ವರಿ ಅವ್ರದ್ದಾಯ್ತು, ವಾಣಿ ಜಯರಾಮ್ ಅವರ ದನಿಯದಿ ಒಂದಷ್ಟು ಗೀತೆಗಳು.

ದೊಡ್ಡ ಲೆಕ್ಚರ್ ಕೊಟ್ಬಿಟ್ರು. ಲವ್ ಎಂದ್ರೇನು, ಲವ್ ಎಂದ್ರೆ ಯಾವುದು ಲವ್ ಅಲ್ಲ, ಯಾವುದು ಲವ್ ಅಂತ. ವಿಜಯ ನರಸಿಂಹ ಅವರ ಸಾಲುಗಳಿದು, ವಾಣಿ ಜಯರಾಮ್ ಅವರು ಹಾಡಿದ್ರು, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ. ಫಲಿತಾಂಶ ಚಿತ್ರದ ಹಾಡು ಇದಾಗಿತ್ತು. ನೋಡಿ, ಈ ಹೆಣ್ಣಿನ ಧ್ವನಿಯಲ್ಲಿ ಅರಳಿರೋ ಈ ಪ್ರೇಮ ಗೀತೆಗಳೊಂದಿಗೆ ನಮ್ಮ ಪ್ರೇಮ ನಿನಾದ ಕಾರ್ಯಕ್ರಮ ಇನ್ನಷ್ಟು ಮಧುರವಾಗ್ತಾ ಇದೆ. ಮುಂದಿನ ಹಾಡಿನೊಂದಿಗೆ ಈ ಪ್ರೀತಿಯ ಪಯಣವನ್ನು ಮುಂದುವರಿಸೋಣ.

ಚಿರಂಜೀವಿ ಚಿತ್ರದ ಹಾಡಿದಾಗಿತ್ತು. ವಾಣಿ ಜಯರಾಮ್ ಅವರು ಹಾಡಿದ್ರು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ, ಅವರದೇ ದನಿಯಲ್ಲಿ ಇನ್ನೊಂದು ಗೀತೆ ನಿಮಗಾಗಿ.

ಇಂದು ಪ್ರಸಾರ ಆಗ್ತಾ ಇರೋ ಗೀತೆಗಳೆಲ್ಲ ಗಂಧರ್ವ ಗಾನವೇ, ಯಾಕಂದರೆ ಇದು ಹೆಣ್ಣಿನ ದನಿಯಲ್ಲಿ ಇರುವಂತಹ ಹಾಡುಗಳು. ಸಂಪ್ರದಾಯ ಚಿತ್ರದಿದು, ವಾಣಿ ಜಯರಾಮ್ ಅವರು ಹಾಡಿದರು, ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ಸಾಹಿತ್ಯ, ವಜ್ರಪ್ಪ ಅವರ ಸಂಗೀತದಲ್ಲಿ. ನೆನಪುಗಳಲ್ಲೂ ಪ್ರೀತಿ ಇದೆ, ನಗುವಿನಲ್ಲೂ ಪ್ರೀತಿ ಇದೆ, ಒಂದು ಮಧುರವಾದ ಧ್ವನಿಯಲ್ಲೂ ಪ್ರೀತಿ ಇದೆ. ಅಂತಹ ಪ್ರೀತಿಯ ಧ್ವನಿಯನ್ನು ಈಗ ಆಲಿಸೋಣ.

ಸ್ಕೂಲ್ ಮಾಸ್ಟರ್ ಚಿತ್ರದ ಗೀತೆನ ಕೇಳಿದ್ರಿ. ಸೂಲಮಂಗಲಂ ರಾಜಲಕ್ಷ್ಮಿ ಅವರು ಹಾಡಿದರು. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ಸಾಹಿತ್ಯ ಟಿ ಜಿ ಲಿಂಗಪ್ಪ ಅವರ ಸಂಗೀತ ಈ ಹಾಡಿಗಿತ್ತು. ಹೆಣ್ಣಿನ ಕಂಠದಲ್ಲಿ ಮೂಡಿಬರೋ ಪ್ರೇಮಗೀತೆ ಅಂದರೆ ಭಾವನೆಗಳ ಒಂದು ಸುಂದರ ಪಯಣ ಅಂತ ಹೇಳ್ಬೋದು. ಆ ಪಯಣದಲ್ಲಿ ನಮ್ಮನ್ನು ಕರೆದೊಯ್ಯುವ ಮುಂದಿನ ದನಿ

ಗೀತಪ್ರಿಯವರ ಸಾಹಿತ್ಯದಲ್ಲಿ ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ಬಿ ಕೆ ಸುಮಿತ್ರ ಅವರು ಹಾಡಿದ್ರು ಕಲ್ಯಾಣಿ ಚಿತ್ರದ ಹಾಡು. ಪಿ ಸುಶೀಲ್ ಅವರಾಯಿತು, ಎಸ್ ಜಾನಕಿ ಆಯಿತು, ವಾಣಿ ಜಯರಾಮ ಅವರಾಯಿತು, ಸೂಲಮಂಗಲಂ ರಾಜಲಕ್ಷ್ಮಿ ಅವರಾಯಿತು, ಬಿ ಕೆ ಸುಮಿತ್ರ ಅವರು ಆಯಿತು. ಈಗ ಎರಡು ಮಧುರ ಕಂಠಗಳು ಒಂದಾಗಿ ಸೇರಿದಾಗ ಪ್ರೀತಿಯ ಭಾವನೆಗೆ ಇನ್ನಷ್ಟು ಬಣ್ಣ ಬರುತ್ತೆ. ಒಂದೇ ಗೀತೆಯಲ್ಲಿ ಎರಡು ಧ್ವನಿಗಳ, ಇಂಪಾದ ಧ್ವನಿಗಳ ಸುಂದರವಾದ ಸಂಗಮ ನಿಮಗಾಗಿ.

ಎಸ್ ಜಾನಕಿ, ವಾಣಿ ಜಯರಾಮ್ ಇಬ್ಬರು ಹಾಡಿದರು ವಿಜಯವಾಣಿ ಚಿತ್ರಕ್ಕಾಗಿ. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ. ಎರಡು ಹೆಣ್ಣಿನ ಕಂಠಗಳು, ಒಂದೇ ನೋವಿನ ಎರಡು ಪ್ರತಿಧ್ವನಿಗಳು.

ಬಂಗಾರದ ಹೂವು ಚಿತ್ರದ ಹಾಡಿದಾಗಿತ್ತು. ಪಿ ಸುಶೀಲ ಎಸ್ ಜಾನಕಿ ಅವರು ಹಾಡಿದರು. ವಿಜಯ ನರಸಿಂಹ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಎರಡು ಮಧುರ ಕಂಠಗಳು ಒಂದಾಗಿ ಸಂತೋಷದ ಹೊಸ ರಾಗವೊಂದನ್ನು ಮೂಡಿಸ್ತಾ ಇವೆ.

ನಿನ್ನ ನಗಿಸ

0: ನಗುವೆನು ನಗಿಸುತ್ತ ನಿನ್ನನು ನಗುವಲ್ಲೇ.
1: ಭೂಮಿಗೆ ಬಂದ ಭಗವಂತ ಚಿತ್ರದ ಹಾಡಿದಾಗಿದ್ದು ವಾಣಿ ಜಯರಾಮ್ ಮತ್ತು ಎಸ್ ಜಾನಕಿ ಅವರು ಹಾಡಿದರು. ಶಿವದೇಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ. ಅವಳು ಹೇಳಬೇಕಿದ್ದನ್ನೆಲ್ಲ ಹೇಳಾಗಿದೆ, ಹೇಳಿ ಮುಗಿಸಿದಾಳೆ. ಕೆಲವು ಹಾಡಾಗಿ, ಕೆಲವು ಮೌನವಾಗಿ. ಅವಳು ಪ್ರೀತಿ ಸಿಕ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಆದರೆ ಅವಳು ಹೇಳಿದಾಳೆ ಅನ್ನೋದೊಂದೇ ಗೆಲುವು ಅಲ್ವಾ. ಹೆಣ್ಣಿನ ಪ್ರೀತಿನೇ ಹಾಗೆ, ಹೇಳಿದ್ರೆ ಹಗುರವಾಗಲ್ಲ, ಇನ್ನಷ್ಟು ಆಳವಾಗುತ್ತೆ. ಇದಾಗಿತ್ತು ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮ. ಬಹಳಷ್ಟು ಮಂದಿ ನಮ್ಮ ಪ್ರೀತಿಯ ಕೇಳುಗರು ಸಂದೇಶ ಕಳಿಸಿದ್ದೀರಾ. ಸಂದೇಶ ಕಳಿಸಿದಂಥ ಎಲ್ರಿಗೂ, ಹಾಗೆ ಕಾರ್ಯಕ್ರಮನ ಕೇಳಿಸ್ಕೊಂಡ ಎಲ್ಲ ಕೇಳುಗರಿಗೂ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಾವೇರಿ ನೀರಿನ ವಿಚಾರದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಮಾದಕ ವಸ್ತುಗಳ ಮಾರಾಟ ಮತ್ತು ಬಳಕೆ ಸಂಪೂರ್ಣವಾಗಿ ನಿಯಂತ್ರಿಸುವ ನಿಟ್ಟಿನಲ್ಲಿ ಪೊಲೀಸರು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ ನೀಡಿದ್ದಾರೆ. ದೇಶದಲ್ಲಿ ಈ ತಿಂಗಳ 22ನೇ ತಾರೀಖಿನ ವೇಳೆಗೆ 344 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಭತ್ತವನ್ನು ಬೆಳೆಯಲಾಗಿದ್ದು 180 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಎಣ್ಣೆಕಾಳುಗಳನ್ನು ಬಿತ್ತನೆ ಮಾಡಲಾಗಿದ್ದು ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ 5 ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಡೆದಿರುವ ಬ್ರಿಕ್ಸ್ ಔಟ್ರೀಚ್ ಅಧಿವೇಶನಕ್ಕೆ ಬಾಂಗ್ಲಾದೇಶ ಪ್ರಧಾನಿ ತಾರಿಕ್ ರೆಹಮಾನ್ ಅವರನ್ನು ಭಾರತ ಆಹ್ವಾನಿಸಿದೆ. ಬಾಂಗ್ಲಾದೇಶದ ಪ್ರಧಾನಿಯೊಂದಿಗೆ ಭಾರತೀಯ ಹೈಕಮಿಷನರ್ ಸಭೆ ನಡೆಸಿದರು. ಎರಡೂ ಕಡೆಯವರು ಪರಸ್ಪರ ಹಿತಾಸಕ್ತಿಯ ವಿಷಯಗಳನ್ನು ಚರ್ಚಿಸಿದರು ಎಂದು ವಿದೇಶಾಂಗ ಸಚಿವರ ವಕ್ತಾರ ರಣಧೀರ್ ಜೈಸ್ವಾಲ್ ಮಾಹಿತಿ ನೀಡಿದ್ದಾರೆ. ನಿರಂತರ ಒತ್ತಡ ಬಂದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಲವಂತವಾಗಿ ರಾಜೀನಾಮೆ ನೀಡಬೇಕಾಯಿತು ಎಂದು ಮಾಜಿ ಸಭಾಪತಿ ಬಸವರಾಜ ಹೊರಟ್ಟಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕಿನ ಕೇಂದ್ರದಲ್ಲಿ ಸರ್ಕಾರಿ ಬಸ್ ನಿಲ್ದಾಣ ನಿರ್ಮಿಸಲು 4 ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು ಸುಸಜ್ಜಿತ ಬಸ್ ನಿಲ್ದಾಣ ಕಾಮಗಾರಿಗೆ ಶೀಘ್ರದಲ್ಲೇ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ತಿಳಿಸಿದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ ನಡೆಸಿದ ದಾಳಿಯಲ್ಲಿ ಕನಿಷ್ಠ 9 ಉಕ್ರೇನ್ ನಾಗರಿಕರು ಮೃತಪಟ್ಟಿದ್ದು 24ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಉಕ್ರೇನ್ ಪ್ರಾದೇಶಿಕ ಗವರ್ನರ್ ಇವಾನ್ ಫೆಡರೋವ್ ತಿಳಿಸಿದ್ದಾರೆ. ಕೆರಡಿಯನ್ ಓಪನ್ ಟೆನಿಸ್ ಪಂದ್ಯಾವಳಿಯ ಸಿಂಗಲ್ಸ್ ವಿಭಾಗದಲ್ಲಿಂದು ಪೋಲೆಂಡ್ನ ಇಗಾ ಸ್ವಿಟೆಕ್ ಅವರು ರಷ್ಯಾದ ಡಯಾನಾ ವಿರುದ್ಧ 6-2, 6-1 ಅಂತರದಲ್ಲಿ ಜಯ ದಾಖಲಿಸಿ ಸೆಮಿಫೈನಲ್ಗೆ ಲಗ್ಗೆಯಿಟ್ಟರು. ಅವರು ಸೆಮಿಫೈನಲ್ನಲ್ಲಿ ಉಕ್ರೇನ್ನ ಎಲಿನಾ ಸ್ವಿಟೋಲಿನಾ ಅವರನ್ನು ಎದುರಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು ನಾಳೆ ಬೆಳಗ್ಗೆ 6 ಗಂಟೆಗೆ ಕೇಳಲಿದ್ದೀರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸಂಜೆ ನಮ್ಮ ಪ್ರಸಾರ ಕಾರ್ಯ ಎಲ್ಲ ಕಾರ್ಯಕ್ರಮ ಹಾಡುಗಳು ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಸಂಜೆಯ ಈ ಪ್ರಸಾರ ಕಾರ್ಯನ ಮುಗಿಸ್ತಾ ಇದ್ದೀವಿ. ಸಮಯ ಈಗ 11:03 ಆಗಿದೆ. ನಾಳೆ ಬೆಳಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಕಾರ್ಯ ಆರಂಭ ಆಗುತ್ತೆ. ಪ್ರೀತಿಯ ಕೇಳುಗರೇ, ಮತ್ತೆ ನಿಮ್ಮೆಲ್ಲರ ಭೇಟಿಗಾಗಿ ಕಾಯ್ತಾ ಇರ್ತೀನಿ. ನಿಮ್ಮೆಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.